ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 23 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 13 ತಾರೀಖು ಶನಿವಾರ. ಈಗ ಸಮಯ ಸರಿಯಾಗಿ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ FS ಕಲ್ಲಪ್ಪನ ಮಠ ಅವರಿಂದ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ BK ಸುಮತಿ. 6:40 ದೇಶಭಕ್ತಿ ಗೀತೆ ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ AS ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಜೈವಂತ್ ಕೋರ್ಪಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:50 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 11:30 ಸ್ಟಂಪ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರದ ಅಳಿವು ಉಳಿವು ಈ ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೇ ಅವರೊಂದಿಗೆ ಸಂದರ್ಶನ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಸಂಧ್ಯಾ ಮಂಜೇಶ್ಕರ್ ಕಾರವಾರ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆ ಕುರಿತು ಮಾಹಿತಿ, ವಿಜಯಪುರ ಕೇಂದ್ರದ ಕೊಡುಗೆ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ, 2:40 ಹಕ್ಕಿಯ ಬಳಗ, ಸಣ್ಣ ಕಥೆ ರಾಜಕುಮಾರಿಯ ಗರ್ವಭಂಗ, ಪ್ರಸ್ತುತಿ ಮಧುಚೈತ್ರ, ನಂತರ ಚಿಣ್ಣರ ಗೀತೆಗಳನ್ನು ಕೇಳುವಿರಿ. 3:00 ಗುಲ್ಮೊಹರ್, ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, 6:30 ವಿಜ್ಞಾನದ ಮುನ್ನಡೆ ಸ್ಮಾರ್ಟ್ ಫೋನ್ಸ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ದೀಪಾ ಎಂಬಿ. 6:51 ಕೃಷಿರಂಗ ಕಾರ್ಯಕ್ರಮ, ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಈ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ಗೋಪಾಲಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು, 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 9:15 ಭಾವಗೀತೆಗಳು, ರಮ್ಯಾ ವಶಿಷ್ಠ ಅವರಿಂದ. ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮ, ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳೋಣ ಡಾಕ್ಟರ್ ಕೆ ಶ್ರೀನಿವಾಸ್ ಅವರ ದನಿಯಲ್ಲಿ ವಿಜಯ ವಿಠಲದಾಸರ ಒಂದು ರಚನೆ, ಬಾರೋ ಮನೆಗೆ ಬಾರೋ.

ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, FS ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. 2ನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಅಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿಯಾಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಲೆ ಬಲ್ಲಿದರೆಂಬ 6 ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ದ ಜಾಗಕ್ಕೆ ನೂರುದ್ದದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ

0: ನಾವು ದ್ವೇಷ ಸಾಧಿಸಲು ಹಾವುಗಳೇ? ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿಭಂಗದ ಸಾಧ್ಯತೆಯಿದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ರಾವ್ ರಾಯಸಂ ಅವರ ಹಾಸ್ಯ ಪಾಯಸಂ. ವಿಜಯನಗರ ಹರಪನಹಳ್ಳಿ ರಾಯಸಂ ಭೀಮಸೇನ ರಾವ್ ಅಂದರೆ ಬೀಚಿ ಅವರ ಊರು. ಡಿವಿಜಿಯವರ ಮಂಕುತಿಮ್ಮನೇ ಬೇರೆ, ಬೀಚಿಯವರ ತಿಮ್ಮನೇ ಬೇರೆ. ಜೀವನದ ಮಹತ್ವದ ಗುರಿಗಳನ್ನು ಚಾಟಿ ಏಟು ನೀಡುತ್ತಾ ಕಲಿಸಿದ ಸಾಹಿತಿ ಬೀಚಿ. ಅವರ ಭಾಷಣದ ಸ್ವರೂಪ ಹೀಗಿತ್ತು.
2: ಇನ್ನೂ ಕತ್ತಲು ಬಂದಿಲ್ಲ, ಬೆಳಗ್ಗೆ ಹೋಗುತ್ತಲಿತ್ತು. ಸಂಜೆ ವಾಕಿಂಗ್ ಮುಗಿಸಿ ಮನೆಗೆ ಬರ್ತಲಿದ್ದೆ. ನಮಸ್ಕಾರ ಸರ್, ಹಿಂದಿನ ಧ್ವನಿ. ನಾನು ಪ್ರತಿ ನಮಸ್ಕಾರ ಹೇಳಿ ಹಿಂತಿರುಗಿದೆ. ಯಾರೀ ವ್ಯಕ್ತಿ? ಮುಖವೆಲ್ಲ ಗಡ್ಡ ಅಲ್ಲ, ಮುಖವೇ ಗಡ್ಡ, ಮುಖವೇ ಇಲ್ಲ, ಬರೀ ಕೂದಲು ರಾಶಿ ಮುಗ್ಗಿರಬೇಕಾದಲ್ಲಿ. ಆದರೆ ಧ್ವನಿ ಮಾತ್ರ ಸುಪರಿಚಿತ. ಆದರೆ ಯಾರೀ ವ್ಯಕ್ತಿ? ಎಷ್ಟು ಹೊತ್ತು ನೋಡುವುದು? ಕಡೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟೆ. ಯಾರು ತಾವು? ಗಾಗಾಸಿನಕ್ಕಾಗ ಆ ಕೂದಲ ಕಾಡಿನ ಮುದ್ದೆ ಬಿಳಿ ಹಲಸಾಲು ಕಂಡಿದ್ದು. ಹೌದು, ಎಲ್ಲಿಯೂ ನೋಡಿದ್ದೇನೆ, ಆದರೆ ಗುರುತು ಮಾತ್ರ ಹತ್ತಲಿಲ್ಲ. ನಾನು ಸರ್? ನನ್ನನ್ನೇ ಮರೆತು ಬಿಟ್ರ? ಪೂಜೆ ತಬ್ಬಿಬಾದೆ ಯಾರಿರ್ಬೋದು ಯೋಚಿಸ್ತು ಕ್ಷಣಕಾಲ ನಿಂತೆ. ಸಾವಕಾಶವಾಗಿ ಹೇಳ್ತಿ ವ್ಯಕ್ತಿ. ನಾನು ಸರ್ ತಿಮ್ಮ, ನಿಮ್ಮ ಆತ್ಮ ಮಿತ್ರ ಮತ್ತು ನಿಮ್ಮ ಮಾನಸ ಪುತ್ರ ಅಲ್ವೇ? ನನ್ನನ್ನೇ ಮರೆತು ಬಿಟ್ರ? ತಿಮ್ಮ, ಈ ಕೂದಲು ರಾಶಿ ತಿಮ್ಮನೇ, ಇದೇನೇ ವೇಷ ಎಂದು ವಿಚಾರಿಸಿದೆ. ಹೌದು ಬಿಡಿ ಸರ್, ಯಾಕೆ ಸರ್ ಗಡ್ಡ ಬೋಳಿಸಬೇಕು? ಮರು ಪ್ರಶ್ನೆ ಹಾಕಿದ, ಹಾಗೆ ಮುಂದುವರಿಸಿದ. ಮಾರ್ಕೆಟ್ನಲ್ಲಿ ಫಾರಿನ್ ಬ್ರೇಡೇ ದೊರೆಯುತ್ತಿಲ್ಲ, ಇಲ್ಲದಿದ್ದರೆ ಬೇಡ. ನಮ್ಮ ಇಂಡಿಯನ್ ಬ್ರೇಡ್ ಇಲ್ವೇನಯ್ಯ? ತತ್ ಖಚಿತ ಸರ್, ಅದೆಲ್ಲ ಬ್ಲೇಡ್ ಒಂದು ಬೇಕು, ಫಾರಿನ್ ಬ್ರೇಡೇ. ಅವಾಗ ಸರಿಯಾದ ಬ್ರೇಡೇ ಇಲ್ಲ. ಹೌದೇ ಎಂದಂದೆ. ತಿಮ್ಮನ ಅಸ್ಖಲಿತವಾಗ್ದಿರಿ ಶುರುವಾಯಿತು. ಫಾರಿನ್ ಬ್ರೇಡ್ ಸಿಕ್ಕುತ್ತಿಲ್ಲ ಎಂದಾದ ಮೇಲೆ ಒಂದು ಕಂತ್ರಿ ಬ್ರೇಡನ್ನೇ. ಕಂತ್ರಿ? ಕಂತ್ರಿ ಅಂದ್ರೆ ಏನಯ್ಯ? ಕಂಟ್ರಿ ಎಂಬುದಕ್ಕೆ ತದ್ಭವ ಕಂತ್ರಿ ಸರ್. ಇದು ತಿಮ್ಮನ ತತ್ಸಮ ತದ್ಭವಗಳ ಕಲ್ಪನೆ. ಹ್ಞೂ, ಸರಿ, ಮುಂದೇನಾಯ್ತಯ್ಯ? ಒಂದು ಕಂತ್ರಿ ಬ್ಲೇಡ್ ತಂದು ಆಮೇಲೆ ಅದರಿಂದ ಮುಖಶವರ ಆರಂಭಿಸಿದೆ. ಇನ್ನೂ ಅರ್ಧ ಕೂಡ ಆಗಿಲ್ಲ ಸರ್. ಅಷ್ಟರಲ್ಲಿಯೇ ಏನಾಯ್ತಪ್ಪ ಅಷ್ಟರಲ್ಲಿಯೇ ಎಂದು ಕಾತರದಿಂದ ಕೇಳಿದೆ. ಮೊದಲು ಮಾಡಿಕೊಂಡಿದ್ನಲ್ಲ, ಆ ಕಡೆ ಮೊದಲಿನಂತೆ ಮತ್ತೆ ಗಡ್ಡ ಬೆಳೆ ನಿಂತು ಬಿಟ್ಟಿದೆ. ನಿನ್ನ ತಲೆ ನನ್ನನ್ನು ಮುಸಿಮುಸಿನಕ್ಕೆ ಅತಿಶಯೋಕ್ತಿ ಒಂದು ಅಳತೆ ಬಿಡುವೆ. ನನ್ನ ಮಾತಿನ ಅರ್ಥವನ್ನೇ ಬದಲು ಮಾಡಿದ್ದೀಮ್ಮ. ಗಡ್ಡಕ್ಕೆ ಎಷ್ಟು ಕಷ್ಟವಾಯಿತು, ಇನ್ನು ತಲೆಯನ್ನು ತಡುವುದೇ. ಅದಕ್ಕೆ ಇನ್ನು ಶೌರ್ವೇ ಬಿಡ ನಿರ್ಧರಿಸಿಬಿಟ್ಟಿದ್ದೇನೆ. ಫಾರಿನ್ ಬ್ಲೇಡ್ ಬರಬೇಕು, ನಾನು ಗಡ್ಡ ಬೋಳಿಸಬೇಕು. ಇದು ನನ್ನ ಅಂತಿಮ ನಿರ್ಧಾರ. ಇವನೊಟ್ಟಿಗೆ ವಾದ ಬೇಡ ಇನ್ನು ಎಂದು ಮನದಲ್ಲಿ ಅಂದುಕೊಂಡು ಆ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟೆ. ಇನ್ನೇನಪ್ಪ ಸಮಾಚಾರ, ಚೆನ್ನಾಗಿದೆಯಾ? ಇದ್ದೇನು ನೋಡಿ ಸ್ವಾಮಿ, ಆತ ಸತ್ತಿಲ್ಲ ಆಯಿತು ಬದುಕಿಲ್ಲ ಅಂತಾರಲ್ಲಾಗಿದ್ದೇನೆ. ಈ ಮಧ್ಯೆ ಎಲ್ಲಿ ಹೆಚ್ಚು ಹೋಗಲ್ಲ, ನಾನಾಯಿತು, ನನ್ನ ಮನೆ ಆಯಿತು ಎಂದಂದ ಸಪ್ಪಿಯಾಗಿ. ಮದುವೆ ಆಯ್ತೇನೋ ತಿಮ್ಮ? ಥೂ, ಬಿಡ್ತೀನಿ ಸ್ವಾಮಿ. ಅಂಥ ಮಾತನ್ನೇ ಎತ್ತಬೇಡಿ, ಮನೆ ಅಲ್ಲ, ಪರಪಾಟಿನಿಂದ ಅಂದೆ. ರೂಮ್ ನಾನಾಯಿತು, ನನ್ನ ರೂಮ್ ಆಯಿತು. ಬನ್ನಿ, ಇಲ್ಲೇ ಇದೆ, ಬನ್ನಿ, ನಾಲ್ಕು ಹೆಜ್ಜೆ ಬನ್ನಿ. ಹಳೆಯ ಸ್ನೇಹಿತ ಇಷ್ಟು ವಿಶ್ವಾಸದಿಂದ ಕರೆಯುತ್ತಿದ್ದಾನೆ. ಹೋಗದೇ ಇದ್ರೆ ಚೆನ್ನಾಗಿರುತ್ತೆ. ಮುಲಾಜಿ ಹೊರಟೆ. ಆಗಲಪ್ಪ ನಡೆ ಎಂದು. ಚೆನ್ನಾಗಿ ಇದೆ ಮನೆ ಅಲ್ಲ ರೂಮು. ಒಳಗಡೆ ಹೋದೊಡನೆ ದೊಡ್ಡದು ಒಂದು ರೆಫ್ರಿಜರೇಟರ್. ಏನಯ್ಯ ತಿಮ್ಮ, ಭಾರಿ ಫ್ರಿಜ್ ತಂದಿಟ್ಟಿದೆಯಾ? ಎಲ್ಲವೂ ನಿಮ್ಮ ಆಶೀರ್ವಾದ ಸ್ವಾಮಿ. ಮೊನ್ನೆ ತಾನೇ ಕೊಂಡುಕೊಂಡು 8,000 ಕೊಟ್ಟು. 8,000? ಬೆಚ್ಚಬಿದ್ದು ಕೇಳಿದೆ. ಅಲ್ಲೋ ತಿಮ್ಮ, 2,000 ಸಿಕ್ಕುತ್ತಲ್ಲೋ? ಏನಂದ ತಿಮ್ಮ ಅದಕ್ಕೆ?

0: ಆಶ್ಚರ್ಯವಾಗಿ ನಗುತ್ತಾ ಉತ್ತರಿಸಿದ, 2,000 3,000 ಸಿಕ್ಕವು ಕಂತ್ರಿ ಸ್ವಾಮಿ. ತಣ್ಣ ನೀರು ಕೊಡಲಿಲ್ಲ ಸ್ವಾಮಿ, ಕುಡಿಲಿಕ್ಕೆ ಕೊಡಪ್ಪ ಒಂದು ಗ್ಲಾಸು ಎಂದು ಹೇಳಿ ಅವನ ಸೂಚನೆ ಮೇರೆಗೆ ಪಕ್ಕದ ಕೋಣೆಯಲ್ಲಿ ಹೋಗಿ ಕುಳಿದೆ. 1/2 ನಿಮಿಷದಲ್ಲಿ ತಂದು ಕೈಗಿತ್ತ. ಗ್ಲಾಸನ್ನು ಮುಟ್ಟಿದರೆ ಸಾಕು, ಕೈ ಕೊರೆಯುವಂತಿತ್ತು. 1-2 ಗುಟುಕ್ ಕುಡಿದೆ, ಏನೋ ಮಣ್ಣಿನ ವಾಸನೆ. ತಣ್ಣಗಿದೆಯಾ ಸರ್ ನೀರು? ಬಹು ಆಸ್ತಿಯಿಂದ ವಿಚಾರಿಸಿದ. ತಣ್ಣಗೇನೋ ಇದೆ ಕಣಯ್ಯ, ಆದರೆ ಇದೇನು ಮಣ್ಣಿನ ವಾಸನೆ ಬರುತ್ತಲ್ಲ. ಅದೇ ಅದು ಹಾಗೆ ಮಡಿಕೆ ಹೊಸ್ತು ನೋಡಿ, ಅದಕ್ಕೆ ಮಣ್ಣಿನ ವಾಸನೆ ಬರುತ್ತೆ. ಮಡಿಕೆ ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲಯ್ಯ ನೀನು ನೀರು ಕೊಟ್ಟು ಫ್ರಿಜ್ಜಿಂದ ಅಲ್ವೇ? ಹೌದು ಸ್ವಾಮಿ, ಅದೇ ಹೇಳಿದ್ನಲ್ಲ ಫಾರಿನ್ ಫ್ರಿಜ್ಜು ಅಂತ, ಅದರಲ್ಲೇ ಹೊಸ ಮಡಿಕೆ ಇಟ್ಟಿದ್ದೇನೆ ನೀರಾಗಿ. ನನಗೆ ನಗೆ ತಡೆಯಲಾಗಲಿಲ್ಲ. ಆಮೇಲೆ ತಿಮ್ಮ ಸಾವಕಾಶವಾಗಿ ವಿವರಿಸಿದ. 8,000 ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನ ಚೆಕ್ ಬುಕ್ಕೇ ಸಾಕ್ಷಿ. ಆದರೆ ಅವನ ದುರ್ದೈವ, ಅದರದೊಂದು ಪಾರ್ಟ್ ಏನೋ ಕೆಟ್ಟಿದೆಯಂತೆ, ಅದು ನಮ್ಮ ದೇಶದಲ್ಲಿ ಸಿಕ್ಕುತ್ತಿಲ್ಲ. ಆದ್ದರಿಂದ ಫ್ರಿಜ್ ಮೂಲೆಗೆ ಬಿತ್ತು. ಆದರೂ ತಿಮ್ಮನಿಗೇನೋ ತೃಪ್ತಿ, ನನ್ನದು ಫಾರಿನ್ ಫ್ರಿಜ್ ಸರ್ ಎಂಬುದೇ ಅವನ ಹೆಮ್ಮೆ. ಮೂರ್ಖತನಕ್ಕೂ ಒಂದು ಇತಿಮಿತಿ ಎಂಬುದಿರಬೇಡವೆ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿರಿಯ ಸಾಹಿತಿ ಭೀಮಸೇನರಾವ್ ರಾಯಸಂ ಬಿಚಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳೋಣ ಒಂದು ದೇಶಭಕ್ತಿ ಗೀತೆ. ಎಂಎನ್ ವ್ಯಾಸರಾವ್ ಅವರ ರಚನೆ ಯಾವ ನೆಲದ ಗಂಧಗಾಳಿ ವೃಂದಗಾನದಲ್ಲಿದೆ.

0: ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನಮ್ಮ ಸ್ನೇಹಿತರಿಗೆ ಏನೋ ಒಂದು ಅರ್ಜೆಂಟ್ ಕೇಳಿದ್ರು ಅಂತ ಹೇಳಿ ಸಾಲ ನೀಡಿರ್ತೀವಿ, ಅದು ಹೆಂಗೆ ಅಂದ್ರೆ ಬಾಯಿ ಮಾತಿರಲಿ, ಯಾಕಂದ್ರೆ ಸ್ನೇಹಿತರ ವಿಷಯದಲ್ಲಿ ನಾವು ಡಾಕ್ಯುಮೆಂಟ್ ಇತ್ಯಾದಿ ಎಲ್ಲ ಮಾಡೋಕ್ಕಾಗಲ್ಲ, ಆದ್ರೆ ಕೊಡ್ತೇನೆ ಅಂತ ಹೇಳಿರ್ತಾರೆ ಅವರು ಕೊಡಕ್ಕಾಗಲ್ಲ. ಈಗ ಹಣ ಹಿಂಪಡಿಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ.
3: ಎಸ್ ಸರ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಂತ ಹೇಳ್ತೀವಿ, 1872. ಅದರ ಪ್ರಕಾರ ಬಾಯಿ ಮಾತಿನ ಒಪ್ಪಂದ ಕೂಡ ಕಾನೂನುಬದ್ಧವಾದ ಒಪ್ಪಂದ, ಬರವಣಿಗೆಯಲ್ಲಿ ಇರಬೇಕು ಅಂತೇನಿಲ್ಲ. ಆದ್ರೆ ಅದನ್ನ ಸಾಬೀತು ಮಾಡುವುದು ಒಂದ್ ಸ್ವಲ್ಪ ಕಷ್ಟ ಸರ್. ನಮ್ಗೆ ದಾಖಲೆಗಳು ಸಾಕ್ಷಿಗಳು ಬೇಕಾಗ್ತವೆ ಸರ್. ನೀವೀಗ ಹಣ ಬೇಡಿರ್ತೀರಿ, ಅದ್ರ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತೀರಿ, ಅಥವಾ UPI ದಾಖಲೆ ಇರುತ್ತೆ ಅದನ್ನ ಸಂಗ್ರಹಿಸಿ ವಾಟ್ಸಪ್ ಅಲ್ಲಿ SMS ಅಲ್ಲಿ ಸಾಲದ ಬಗ್ಗೆ ಮಾತಾಡಿರ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ, ಅದನ್ನ ನೀವು ದಾಖಲೆಯನ್ನ ಸಂಗ್ರಹಿಸಿ, ಅಥವಾ ಸಾಲ ನೀಡುವಾಗ ಅಲ್ಲಿ ಯಾರಾದ್ರೂ ಸಾಕ್ಷಿದಾರರು ಅಂತ ಇರ್ತಾರೆ ನಿಮ್ಮೊಟ್ಟಿಗೆ ಬಂದವರು, ಅವ್ರನ್ನ ಕೂಡ ನೀವು ಒಪ್ಪಿಸಿ ನನ್ನ ಜೊತೆ ಸಾಕ್ಷಿಯಾಗಿ ಅಂತ ಬನ್ನಿ ಅಂತ ಹೇಳ್ತಾರೆ. ಅಥವಾ ಯಾವುದೇ ರೀತಿ ಹಣ ನಾನು ಕೊಡುತ್ತೇನೆ ಅಂತ ಅವರು ಒಪ್ಕೊಂಡಿರ್ತಾರೆ, ಯಾವುದೋ ಒಂದು ದಾಖಲೆಯಲ್ಲಿ ಒಪ್ಕೊಂಡಿರ್ತಾರೆ, ಆ ದಾಖಲೆಗಳನ್ನ ನೀವು ಸಂಗ್ರಹಿಸಿದ್ರೆ ನಿಮಗೆ ಹಣ ವಾಪಸ್ ಬರಬಹುದು.
2: ಸಿಗುತ್ತಲ್ಲ, ಸಾಮಾನ್ಯ ನೋಡಿ ಎಲ್ಲೋ ಒಂದ್ ಕಡೆ ಪ್ರಸ್ತಾಪ ಮಾಡಿರ್ತೀವಿ, ಇಂಥವರಿಂದ ನಾನು ಹಣ ಇಸ್ಕೊಂಡೆ, ನನಗೆ ಕೊಟ್ಟರು ಅವರು, ಬಹಳ ಉಪಕಾರ ಆಯ್ತು ಅಂತ ಅಂದಿರ್ತಾರೆ. ಇನ್ನೊಂದು ಎಲ್ಲೋ ಒಂದ್ ಕಡೆ ಇಲ್ಲ ವಾಪಸ್ ಕೊಡಬೇಕಾಗಿದೆ, ಕೊಡಕ್ ಆಗ್ತಿಲ್ಲ, ಏನ್ ಮಾಡಬೇಕು ಅಂತ ಹೇಳಿನೂ ಅಂದಿರ್ತಾರೆ. ಆ ರೀತಿ ವಾಯ್ಸ್ ಕಾಲ್ಗಳು ಆಗಿರ್ಬೋದು ಅಥವಾ ಮೆಸೇಜ್ಗಳಾಗಿರ್ಬೋದು ಇತ್ಯಾದಿ ಏನಾದಿದ್ರೆ ಅದನ್ನು ಕೂಡ ಅವರು ಸಾಕ್ಷ್ಯವನ್ನಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕನ್ಸುತ್ತೆ. ಏನ್ ಮಾಡಬೇಕು, ಈಗ ಹಣ ವಾಪಸ್ ಪಡಿಲೇಬೇಕಾಗಿದೆ, ಮುಂದಿನ ಕ್ರಮ ಏನು?
3: ನಾನು ಹೇಳಿದಾಗೆ ಸಾಕ್ಷಿಗಳನ್ನೆಲ್ಲ ನೀವು ದಾಖಲು ಮಾಡಿ ಮೊದಲು ಲಾಯರ್ ಮುಖಾಂತರ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬಹುದು. ಅನೇಕ ಬಾರಿ ಬರೀ ಲೀಗಲ್ ನೋಟಿಸ್ ಕಳಿಸಿದ ಮೇಲೆ ಹಣ ವಾಪಸ್ ಬಂದಿರೋ ಕೆಲವೊಂದು ಎಕ್ಸಾಂಪಲ್ಸ್ ಗಳಿವೆ. ಹಣ ವಾಪಸ್ ಮಾಡದೇ ಇದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಮನಿ ರಿಕವರಿ ಸೂಟ್ ಅಂತ ದಾಖಲಿಸಬಹುದು, ಇದು ನಿಮ್ಮ ಲಾಯರ್ ಮುಖಾಂತರ ಮಾಡಬಹುದು. ಅಥವಾ ಅವರೇನಾದ್ರೂ ನಾನು ಚೆಕ್ ಮುಖಾಂತರ ಕೊಡ್ತೀನಿ ಅಂತ ಈ ಹಿಂದೆ ಏನಾದ್ರೂ ನಿಮಗೆ ಪ್ರಾಮಿಸ್ ಮಾಡಿ ಚೆಕ್ ಅನ್ನ ಕೊಟ್ಟಿದ್ರೆ, ಆ ಚೆಕ್ ಬೌನ್ಸ್ ಆಗಿದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಸಾಮಾನ್ಯವಾಗಿ 138 ಕೇಸಸ್ ಅಂತ ಕರಿತೀವಿ ನಾವು, ಎನ್ನ ಆಕ್ಟ್ ಅಡಿಯಲ್ಲಿ ನಾವು ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬಹುದು, ಇದು ತ್ವರಿತದಲ್ಲಿ ಪರಿಹಾರ ಸಿಗುತ್ತದೆ.
2: ಏನಾದ್ರೂ ಮಾಡಿ ನಮ್ಮ ಹಣ ನಾವು ವಾಪಸ್ ಪಡಿಬೇಕು ಅಂತ ಪ್ರಯತ್ನದಲ್ಲಿ ಇದ್ದೇ ಇರ್ತೀವಿ, ಆದ್ರೂ ಕೂಡ ಕಟ್ಟ ಕಡೆಯಲ್ಲಿ ಏನು ಒಂದು ಸಲಹೆಯನ್ನ ತಾವು ಕೊಡಬಲ್ಲರಿ?
3: ಎಷ್ಟೇ ಆತ್ಮೀಯರಾಗಿದ್ದರೂ ಹಣ ನೀಡುವಾಗ ಒಂದು ಸರಳವಾಗಿ ಲಿಖಿತದಲ್ಲಿ ಒಂದೇನಾದ್ರೂ ಬರವಣಿಗೆಯಲ್ಲಿ ತಗೋಬೇಕು, ಪ್ರಾಮಿಸರಿ ನೋಟ್ ಅಂತ ಹೇಳ್ತೀವಿ ನಾವು, ಅದೊಂದಾದ್ರೂ ದಾಖಲೆಯನ್ನ ನೀವು ಇಟ್ಕೊಂಡ್ರೆ ನಿಮಗೆ ಹಣ ಕೋರ್ಟ್

0: ಅವರಿಂದ ಪಡೆಯಲು ಸುಲಭವಾಗುತ್ತೆ.
1: ಅಕಸ್ಮಾತ್ ಈಗ ಯಾರಾದ್ರೂ ಇದಕ್ಕಿದ್ದಂಗೆ ಮರಣ ಸಂಭವಿಸಿದ್ರೆ, ಆಮೇಲೆ ಮನೆ ಸದಸ್ಯರ ಜೊತೆಗೆ ನಾನು ಹಿಂಗೆ ಹಣ ಕೊಟ್ಟಿದ್ದೆ ಅಂತೇಳಿ ಹೇಳಕ್ ಹೋದಾಗ ಏನಿದೆ ದಾಖಲೆಯಪ್ಪ, ನಮ್ಮ ಮನೆಯವರಾಗ್ಲಿ ನಮ್ಮ ಈ ವ್ಯಕ್ತಿ ನಿಮ್ಗೆ ಹಣ ಕೊಟ್ಟಿದ್ದಾರಂತ ಏನ್ ದಾಖಲೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕಾಗಿ ಆದರೂ ಕೂಡ ನಾವು ಆ ದಿಸೆಯಲ್ಲಿ ಇದನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ದಯವಿಟ್ಟು ಏನು ಭಾವಿಸ್ಕೋಬಾರ್ದು, ಒಂದು ಪ್ರಾಮಿಸರಿ ನೋಟ್ ಟೈಪ್ ಮಾಡ್ಕೊಳ್ಳೋಣ ಅಂತೇಳಿ ಅದು ಒಪ್ಪಂದದಲ್ಲಿ ಹಣವನ್ನು ಇಸ್ಕೊಂಡು ಆ ವ್ಯವಹಾರವನ್ನು ಬೇಕಾದ್ರೆ ಮುಂದುವರಿಸ್ಕೋಬಹುದು. ಅದು ವ್ಯವಹಾರ ಅಂತಲ್ಲ, ಸ್ನೇಹಿತರ ಒಂದು ನಡುವೆ ನಡೆದಂತಹ ಆತ್ಮೀಯವಾಗಿ ಏನೋ ಇರ್ತಾರೆ, ಒಂದು ವಿಶ್ವಾಸದಲ್ಲಿ ನಡೆದಿರ್ತದೆ. ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಸಮಯಕ್ಕೆ ತಕ್ಕಂಗೆ ಅವರಿಗೆ ಹಣ ವಾಪಸ್ ಕೊಡಬಹುದು, ಇಲ್ಲಾಂದ್ರೆ ಅನಿವಾರ್ಯವಾಗಿ ಕಾನೂನಿನ ಮೊರೆ ಹೋಗಬೇಕಾಗತ್ತೆ. ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
2: ಮಾವಿನ ಗಿಡಗಳನ್ನು ನೆಡುವಾಗ ಪ್ರತಿ ಗುಂಡಿಗೆ ಹಾಕುವ 20-25 kg ಕೊಳೆತ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 1 kg ಬೇವಿನ ಅಥವಾ ಹೊಂಗೆ ಹಿಂಡಿಯನ್ನು ಕೊಡಬೇಕಾಗುತ್ತೆ. ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮಾ, ಅಜೋಸ್ಪೆರಿಲಮ್, ಮೈಕೋರೈಜಾ ರಂಜಕವನ್ನು ಕರಗಿಸುವ ಬ್ಯಾಕ್ಟೀರಿಯಾ PSP ಇದನ್ನು ಪ್ರತಿ ಗುಂಡಿಗೆ 50 g ಪ್ರಮಾಣದಲ್ಲಿ ಕೊಡೋದ್ರಿಂದ ಬೇರುಗಳ ಬೆಳವಣಿಗೆಗೆ ಸಹಾಯಕವಾಗಿ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯ ಆಗುತ್ತೆ. ಇದಕ್ಕಾಗಿ IIHR ಸಿದ್ಧಪಡಿಸಿದ ಅರ್ಕ ಜೀವಾಣು ಸಮ್ಮಿಶ್ರಣವನ್ನು AMC ಬಳಸಬಹುದಾಗಿದೆ. ಆನಂತರ ಪ್ರತಿ ವರ್ಷವೂ ಎಲ್ಲ ವಯಸ್ಸಿನ ಗಿಡಗಳಿಗೂ ಸುಮಾರು 50 kg ಕೊಟ್ಟಿಗೆ ಗೊಬ್ಬರ ಕೊಡುವುದು ಉತ್ತಮ. ಇದರೊಂದಿಗೆ ಗಿಡಗಳ ವಯಸ್ಸಿಗೆ ಅನುಗುಣವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸ್ ರಸಗೊಬ್ಬರಗಳನ್ನು ಪ್ರತಿ ವರ್ಷವೂ ನೀಡಬೇಕಾಗತ್ತೆ. ಅಂದರೆ ಶಿಫಾರಸು ಮಾಡಿದ ಪ್ರಮಾಣ ಈ ರೀತಿ ಇದೆ. ಗಿಡದ ವಯಸ್ಸು 1 ವರ್ಷ ಇದ್ದಾಗ ಸಾರಜನಕ 73, ರಂಜಕ 18, ಪೊಟ್ಯಾಸ್ 68. 2 ವರ್ಷದ ಗಿಡ ಇದ್ದಾಗ 146 ಸಾರಜನಕದ ಪ್ರಮಾಣ, 36 ರಂಜಕ, 136 ಪೊಟ್ಯಾಸ್ ಇರಬೇಕಾಗತ್ತೆ. 3 ವರ್ಷದ ಗಿಡಕ್ಕೆ 219 ಸಾರಜನಕ, 54 ರಂಜಕ ಮತ್ತು 204 ಪೊಟ್ಯಾಸ್ ಇರಬೇಕಾಗತ್ತೆ. ಈ ರೀತಿ 9ನೇ ವರ್ಷದ ಗಿಡಕ್ಕೆ 657 ಸಾರಜನಕದ ಪ್ರಮಾಣ, 162 ರಂಜಕದ ಪ್ರಮಾಣ ಮತ್ತು ಪೊಟ್ಯಾಸ್ 612 ಪ್ರಮಾಣ ಇರಬೇಕಾಗತ್ತೆ. ಪೋಷಕಾಂಶಗಳನ್ನು ಪ್ರತಿ ವರ್ಷ ಗಿಡಕ್ಕೆ 2 ಬಾರಿ ನೀಡಬೇಕಾಗತ್ತೆ. ಈ ಪ್ರಮಾಣದಲ್ಲಿ ಮೊದಲ ಅರ್ಧವನ್ನು ಫಸಲು ನೀಡಿದ ಕೂಡಲೇ ಅಂದರೆ ಜೂನ್ ಜುಲೈನಲ್ಲಿ ನೀಡಿದರೆ ಉಳಿದ ಅರ್ಧ ಭಾಗವನ್ನು ಅಕ್ಟೋಬರ್ನಲ್ಲಿ ಗಿಡದ ಕಾಂಡದ ಸುತ್ತಲೂ 1 ಅಡಿ ಅಂತರದಲ್ಲಿ ಸುಮಾರು 1/2 ಅಡಿ ಆಳ ತೋಡಿದ ಕಾಲುವೆಗಳಲ್ಲಿ ಕೊಡಬೇಕಾಗತ್ತೆ. ಒಂದು ವೇಳೆ ಮಳೆ ಆಗದಿದ್ದರೆ ರಸಗೊಬ್ಬರ ನೀಡಿದ ಬಳಿಕ ನೀರನ್ನು ಒದಗಿಸಬೇಕಾಗತ್ತೆ. ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಮಾವಿನ ಬೆಳೆಯಲ್ಲಿ ಹೂವಿಗೆ 3% ಯೂರಿಯಾ ಮಿಶ್ರಣವನ್ನು ಸಿಂಪಡಿಸಬೇಕು. ಮಣ್ಣು ಮತ್ತು ಎಲೆಯ ವಿಶ್ಲೇಷಣೆಯ ಮೂಲಕ ರಸಗೊಬ್ಬರ ನೀಡಿಕೆಯನ್ನು ವೈಜ್ಞಾನಿಕವಾಗಿ ನಿರ್ಧರಿಸಲಾಗುತ್ತೆ. ಪೌಷ್ಟಿಕಾಂಶದ ಪರೀಕ್ಷೆಯನ್ನು ಫಲ ನೀಡದ ರೆಂಬೆಗಳ ಮಧ್ಯದಿಂದ 4-5 ತಿಂಗಳ ಹಳೆಯ ಎಲೆಗಳನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದರ ಅಂಶಗಳು ಸಾರಜನಕ 1-1.5% ಇರಬೇಕಾಗುತ್ತೆ. ರಂಜಕ 0.08-0.25 ಪ್ರಮಾಣ ಇರಬೇಕಾಗತ್ತೆ. ಪೊಟ್ಯಾಸಿಯಂ 0.40-0.90% ಇರಬೇಕಾಗತ್ತೆ. ಮ್ಯಾಗ್ನೀಸ್ 50-2.5 PPM ಇರಬೇಕಾಗತ್ತೆ. ಕಬ್ಬಿಣ 50-2.5 PPM, ತಾಮ್ರ 7-50 PPM, ಸತು 20-200 PPM ಇರಬೇಕಾಗತ್ತೆ. ಸಾಮಾನ್ಯವಾಗಿ ಲಘು ಪೋಷಕಾಂಶಗಳಲ್ಲಿ ಸತುವಿನ ಕೊರತೆ ವಿಶೇಷವಾಗಿ ಕಂಡುಬರುತ್ತೆ. ಇದನ್ನು ನಿವಾರಿಸಲು 0.3% ಸತುವಿನ ಸಲ್ಫೇಟನ್ನು ಫೆಬ್ರವರಿ, ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಸಿಂಪಡಿಸಬೇಕು. ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣದ ಅಂಶದ ಕೊರತೆಯನ್ನು ನಿವಾರಿಸಬೇಕೆಂದರೆ ಪ್ರತಿ ತಿಂಗಳು ಹಣ್ಣು ಬಿಟ್ಟ ಬಳಿಕ 0.5% ಬೋರಾಕ್ಸ್ ಮತ್ತು ಹೂ ಬಿಟ್ಟ ಮೇಲೆ

0: 5ರ ಮ್ಯಾಗ್ನೀಸ್ ಸಲ್ಫೇಟ್ ಸಿಂಪಡಣೆಯಿಂದ ಸಮಸ್ಯೆಯನ್ನು ಅನುಕ್ರಮವಾಗಿ ಸರಿಪಡಿಸಲು ಸಹಾಯ ಆಗುತ್ತೆ. ಒಂದು ವೇಳೆ ಸಂಕೀರ್ಣ ರೂಪದಲ್ಲಿ ಬಹು ನ್ಯೂನ್ಯತೆಯ ಹಣ್ಣುಗಳು ಬಾಧಿಸಿದರೆ ಆಗ ಸತು, ಕಬ್ಬಿಣ, ಬೋರಾನ್, ತಾಮ್ರ, ಮ್ಯಾಗ್ನೀಸ್ ಮತ್ತು ಮಾಲಿಬ್ಡಿನಿಯಂ ಮತ್ತು ಎರಡನೇ ಹಂತದ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಗಂಧಕಗಳನ್ನು ಬಳಸಬೇಕಾಗತ್ತೆ. ಅದಕ್ಕಾಗಿ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಭಿವೃದ್ಧಿಪಡಿಸಿದ ಮಾವು ಸ್ಪೆಷಲನ್ನು ಪ್ರತಿ ಲೀಟ್ರ್ಗೆ 5 ಗ್ರಾಮ್ನಂತೆ ಹೂ ಬಿಡುವ ಮುನ್ನ, ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಕಾಯಿಗಳು ಬಟಾಣಿ ಗಾತ್ರದ ಹಂತದಲ್ಲಿದ್ದಾಗ ಸಿಂಪಡಣೆ ಮಾಡಿದರೆ ಸಮಸ್ಯೆ ನಿವಾರಣೆಯಾಗುತ್ತೆ. ಮಾವಿನಲ್ಲಿ ಅಂತರ್ಬೆಳೆ ಮತ್ತು ಇತರ ಬೇಸಾಯ ಕ್ರಮ ಏನೆಂದರೆ, ಮಾವನ್ನು ಮಾತ್ರ ಏಕಬೆಳೆಯಾಗಿ ಬೆಳೆಯುವುದಾದರೆ ಗಿಡಗಳ ಬುಡದ ಸುತ್ತಲೂ ಕಳೆಗಳ ನಿಯಂತ್ರಣಕ್ಕಾಗಿ ವರ್ಷಕ್ಕೆ 3 ಬಾರಿ ಕೆದಕಿ ಕೊಡಬೇಕಾಗತ್ತೆ. ಇದನ್ನು ಲಘು ಉಳುವೆಯಿಂದ ಪೂರೈಸಬಹುದಾಗಿದೆ. ಈ ಕ್ರಮವನ್ನು ಮಳೆಗಾಲ ಆರಂಭವಾದ ಕೂಡಲೇ ಮಾಡಬೇಕಾಗತ್ತೆ. ಇದರಿಂದ ಮಳೆ ನೀರು ಬೇಗನೆ ಇಂಗುತ್ತೆ. ಕಳೆಗಿಡದ ನಿಯಂತ್ರಣ ಮತ್ತು ಗಟ್ಟಿ ಮಣ್ಣನ್ನು ಸಡಿಲ ಮಾಡುವ ನಿಟ್ಟಿನಲ್ಲಿ 2ನೇ ಬಾರಿ ಮಳೆಗಾಲದ ಅಂತ್ಯದಲ್ಲಿ ಕೆದಕಬೇಕಾಗತ್ತೆ. ಬೂದಿ ರೋಗದ ನಿಯಂತ್ರಣಕ್ಕಾಗಿ ನವೆಂಬರ್ ಕೊನೆಯ ವಾರದಲ್ಲಿ 3ನೇ ಬಾರಿ ಬುಡದ ಮಣ್ಣನ್ನು ಸುತ್ತಲೂ ಕೆದಕಬೇಕು. ಕಳೆಗಿಡಗಳನ್ನು ನಿಯಮಿತವಾಗಿ ತೆಗೆಯುತ್ತಿರಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಸ್ಲೋವಾಕ್ ಗಣರಾಜ್ಯಂ ಪ್ರತಿ ಪ್ರಸ್ಥಾಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯಾಂ ಯಾತ್ರಾಯಾಂ ಸ್ಲೋವಾಕ್ ದೇಶಸ್ಯ ಪ್ರಧಾನಮಂತ್ರಿಣಾ ಫಿಕೋ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ ತಥಾ ಚ ಸಹಕಾರಸ್ಯ ನೂತನಾನ್ ಮಾರ್ಗಾನ್ ಅನ್ವೇಷಯಿಷ್ಯತಿ. ಪ್ರವಾಸಾವಧೌ ಪ್ರಧಾನಮಂತ್ರಿ ರಾಷ್ಟ್ರಪತಿನಾ ಪೆಲೆಗ್ರಿನಿ ಇತ್ಯನೇನ ಸಹಾಪಿ ಮೇಲನಂ ಕರಿಷ್ಯತಿ. ದ್ವೈಪಾಕ್ಷಿಕ ವ್ಯಾಪಾರೇ ನಿರಂತರ ವೃದ್ಧೇಃ ದೃಷ್ಟ್ಯಾ ಪ್ರಧಾನಮಂತ್ರಿಣಃ ಯಾತ್ರಾಯಾಃ ಮಹತ್ವಂ ವರ್ಧತೆ. ಯಚ್ಚತುರ್ವಿಂಶತ್ಯಧಿಕದ್ವಿಸಹಸ್ರತಮೇ ವರ್ಷೆ 1 ಬಿಲಿಯನ್ US ಡಾಲರ್ ಪರಿಮಿತಂ ಅತಿಕ್ರಮ್ಯ ಗತವರ್ಷೆ 8.1 ಬಿಲಿಯನ್ US ಡಾಲರ್ ಪರಿಮಿತಂ ಆಸೀತ್. ಅನಯಾ ಯಾತ್ರಯಾ ಯುರೋಪೀಯ ಸಂಘಸ್ಯ ಸದಸ್ಯ ರಾಷ್ಟ್ರೈಃ ಸಹ ಸಹಕಾರಂ ಸುದೃಢಂ ಕರ್ತುಂ ಭಾರತಸ್ಯ ಪ್ರತಿಬದ್ಧತಾಂ ಅಪಿ ಸುದೃಢಂ ಭವಿಷ್ಯತಿ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಅದ್ಯ ದೆಹರಾದೂನನಗರಸ್ಯ ಭಾರತೀಯ ಸೈನ್ಯ ಅಕಾದಮ್ಯಾಂ ಪಾಸಿಂಗ್ ಔಟ್ ಪರೇಡ್ ಇತ್ಯಸ್ಯ ಸಮೀಕ್ಷಾಂ ಕರಿಷ್ಯತಿ. ಅಸ್ಮಿನ್ ವರ್ಷೆ ಪಾಸಿಂಗ್ ಔಟ್ ಪರೇಡ್ ಇತೀದಂ ಐತಿಹಾಸಿಕಂ ಭವಿಷ್ಯತಿ. ಯಸ್ಮಿನ್ ಪ್ರಥಮ ವಾರಂ ಮಹಿಳಾಃ ಪುರುಷೈಃ ಸಹ ಪಥಸಂಚಲನಂ ಕರಿಷ್ಯಂತಿ. ಅಸ್ಮಿನ್ ಭವ್ಯ ಸಮಾರೋಹೆ 5 ಶತಕೋಟ್ಯಧಿಕಾಃ ಪುರುಷಾಃ ಮಹಿಳಾಃ ಚ ಅಂತಿಮಂ ಪದಂ ಸ್ವೀಕೃತ್ಯ ಭಾರತೀಯ ಸೇನಾಯಾಂ ಅಧಿಕಾರಿತ್ವೇನ ನಿಯುಕ್ತಾಃ ಭವಿಷ್ಯಂತಿ. ಭಾರತೀಯ ಸೈನ್ಯ ಅಕಾದಮ್ಯಾಃ ಪಾಸಿಂಗ್ ಔಟ್ ಪರೇಡ್ ನ ಕೇವಲಂ ಸೈನ್ಯ ಪರಂಪರಾ ಅಸ್ತಿ ಅಪಿತು ರಾಷ್ಟ್ರ ಸೇವಾಯಾಂ ಸಮರ್ಪಿತಾನಾಂ ಯುವಾಧಿಕಾರಿಣಾಂ ಕೃತೆ ನೂತನ ಯಾತ್ರಾಯಾಃ ಆರಂಭೋಪಿ ಅಸ್ತಿ. ಕೇಂದ್ರೀಯ ಗುರು ಉದ್ಯೋಗ ಇಸ್ಪಾತ ಮಂತ್ರಿಣ HD ಕುಮಾರಸ್ವಾಮಿನ ಉಕ್ತಂ ಯತ್ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ವಿನಿರ್ಮಾಣ ಆಧಾರಿತ ವೃದ್ಧೇ ವೃತ್ತಿಯಾವಸರ ನಿರ್ಮಾಣಸ್ಯ ಚ ವಿಷಯೇ ಅಭೂತಪೂರ್ವಂ ಮಹತ್ವಂ ಪ್ರದತ್ತಂ ಯೇನ ಔದ್ಯೋಗಿಕ ವೃದ್ಧೇ ತ್ವರಿತಾಭವತ್ ಬೃಹದ್ ವೃತ್ತಿಯಾವಸರಾಶ್ಚ ಕಲ್ಪಿತಾಃ. ವಿದೇಶ ಮಂತ್ರಿಣ ಡಾಕ್ಟರ್ ಎಸ್ ಜಯಶಂಕರೇಣ ಅಮೆರಿಕಾ ದೇಶಸ್ಯ ವಿದೇಶ ಸಚಿವೇನ ಮಾರ್ಕೋ ರುಬಿಯೋ ಇತ್ಯನೇನ ಸಹ ವಾರ್ತಾಲಾಪಂ ಕೃತ್ವಾ ಗಲ್ಫ ಪ್ರದೇಶೆ US ನೌಸೇನೆಯ ಕೃತಾಕ್ರಮಣಸ್ಯ ವಿಷಯೆ ಪ್ರಬಲಂ ವಿರೋಧಂ ಪ್ರಕಟಿತಂ ಯಸ್ಮಿನ್ ತ್ರಯಃ ಭಾರತೀಯಾಃ ನಾವಿಕಾಃ ಮೃತಾಃ. ಸಾಮಾಜಿಕಾಂತರ್ಜಾಲೀಯ ಪಟಲೆ ಏಕಸ್ಮಿನ್ ಲೇಖೆ ಡಾಕ್ಟರ್ ಜಯಶಂಕರಃ ಅವದತ್ ಯತ್ ವಾಣಿಜ್ಯಿಕ ನೌವಹನಂ ವಿರುದ್ಧಂ ಏತಾದೃಶಾನಿ ಪ್ರಾಣಘಾತಕ ಆಕ್ರಮಣಾನಿ ನ್ಯಾಯೋಚಿತಾನಿ ನ ಸಂತೀತಿ. ಒಮಾನ ತಟಸ್ಯ ತಟೆ ಪಲಾವ್ ಧ್ವಜಯುಕ್ತಸ್ಯ MT ಸೇಟೆಬೇಲೊ ಜಲಯಾನಸ್ಯ ಉಪರಿ ಅಮೆರಿಕಾ ದೇಶಸ್ಯ ಆಕ್ರಮಣೆ ಭಾರತೀಯ ದಲಸ್ಯ ತ್ರಯಃ ಸದಸ್ಯಾಃ ಮೃತಾಃ ಯೇನ ನವದಿಲ್ಯಾ ತೀಕ್ಷ್ಣ ಪ್ರತಿಕ್ರಿಯಾ ಪ್ರದತ್ತಾ. ರಕ್ಷಾಮಂತ್ರಿ ರಾಜನಾಥ ಸಿಂಹ ದೃಢತೆಯ ಉಕ್ತವಾನ್ ಯತ್ ಆಪರೇಷನ್ ಸಿಂಧೂರ ಅಭಿಯಾನಸ್ಯ ಸಮಯ

0: ಸ್ವದೇಶೀಯ ಪ್ರಕ್ಷೇಪಾಸ್ತ್ರಾಣಾಂ ಅಸಾಧಾರಣ ಪ್ರದರ್ಶನ ಭಾರತಸ್ಯ ರಕ್ಷಾಶೋಧಸ್ಯ ವಿಕಾಸ ಪರ್ಯಾವರಣ ವ್ಯವಸ್ಥಾಯಾಃ ವರ್ಧಮಾನ ಶಕ್ತೇಃ ಪರಮಾಣಂ ಅಸ್ತಿ. ರಕ್ಷಾ ಅನುಸಂಧಾನ ವಿಕಾಸ ಸಂಘಟನಸ್ಯ ರಕ್ಷಾ ಅನುಸಂಧಾನ ವಿಕಾಸ ಪ್ರಯೋಗಶಾಲಾಯಾಂ ಉನ್ನತಾಸ್ತ್ರ ಪ್ರಣಾಳಿ ಪರಿಸರಸ್ಯ ಉದ್ಘಾಟನಾವಧೌ ರಕ್ಷಾಮಂತ್ರಿಣಾ ಉಕ್ತಂ ಯತ್ ಸತ್ಯೈ ಶಾಂತೇಃ ಅವಶ್ಯಕತಾ ಅಸ್ತಿ ತಥಾ ಚ ತಸ್ಯಾಃ ಶಕ್ತೇಃ ಸರ್ವಾಧಿಕಃ ವಿಶ್ವಸನೀಯಾಧಾರಃ ಆತ್ಮನಿರ್ಭರತಾ ಏವ ಅಸ್ತಿ. ದಿಲ್ಲಿ ಎನ್ಸಿಆರ್ ಕ್ಷೇತ್ರೆ ಗತರಾತ್ರೌ ನಿರಂತರಂ ದ್ವಿತೀಯ ರಾತ್ರೌ ಪ್ರಚಂಡ ವೃಷ್ಟಿಃ ಅಭವತ್. ವೃಷ್ಟ್ಯಾ ಸಹ ಮೇಘಗರ್ಜನಂ ತೀವ್ರವಾಯುಃ ವಿದ್ಯುದ್ಯೋತನಂ ಚ ಅಭವತ್. ಭಾರತ ಋತು ವಿಜ್ಞಾನ ವಿಭಾಗೇನ ದಿಲ್ಲ್ಯಾಃ ತಥಾ ಸಮೀಪಸ್ಥಾನಾಂ ಕ್ಷೇತ್ರಾಣಾಂ ಕೃತೆ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನಾ ಪ್ರಸಾರಿತಾ ಅಸ್ತಿ. ಐಎಂಡಿ ಇತ್ಯನೇನ ಸಾವಧಾನಂ ಕೃತಂ ಯತ್ ಆರ್ದ್ರ ಕಾಲಃ ಅನುವರ್ತಯಿತುಂ ಶಕ್ಯತೆ. ಅಗ್ರಿಮೇಷು ಕತಿಪಯೇಷು ದಿನೇಷು ಮೇಘವೃಷ್ಟಿಃ ನಿರಂತರಂ ಭವಿತುಮರ್ಹತಿ. ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಹಿಮಾಚಲ ಪ್ರದೇಶಸ್ಯ ಧರ್ಮಶಾಲಾಯಾಂ ತಿಸೃಣಾಂ ಒಡಿಐ ಕ್ರೀಡಾಯಾಂ ಶೃಂಖಲಾಯಾಃ ಪ್ರಥಮಾಯಾಂ ಕ್ರೀಡಾಯಾಂ ಭಾರತಂ ಅಫ್ಘಾನಿಸ್ತಾನ ದಲಂ ಸಮ್ಮುಖೀಕರಿಷ್ಯತಿ. ಕ್ರೀಡಾ ಸಾರ್ಧೈಕವಾದನೆ ಆರಭ್ಯತೆ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ಶ್ರೇಯ ಶ್ರೇಯ ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
6: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
7: ಸಮಯ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳೋಣ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
8: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
9: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಲ್ಲಿ.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
0: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುನ.
2: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗತಾ. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ದ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟೀಯ ಕಾರ್ಮಿಕ ಸಂಘದ 2026 ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11:00 ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ.

0: ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ ಎರಡನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟೀಯ ತಂಡದ ಮೂಲಕ ಅಂತಾರಾಷ್ಟೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ಇಂದಿನ ನಮ್ಮ ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಜಯವಂತ್ ಕೋರ್ಪಡೆ ಅವರು ಹಾಡಿರುವ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಅಂಬಿಕಾ ತನಯ್ಯ ದತ್ತರ ರಚನೆ ಆತುರದಿ ಹಾತೊರೆದು.

0: ಇದುವರೆಗೆ ಜಯವಂತ್ ಕೋರ್ಪಡೆ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
4: ಅಮ್ಮ
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
4: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
4: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
4: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
4: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
0: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
8: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆ

0: ಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಂನ ಎಡ್ಜ್ಬಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳ

0: ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ ಒಂದು ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನಾ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು, ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪಿಬಿ ಶ್ರೀನಿವಾಸ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ದನಿಯಲ್ಲಿ ಬೆಟ್ಟದ ಹೂ ಚಿತ್ರದ ಗೀತೆ. ಚಿ ಉದಯಶಂಕರ ಗೀತೆ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

0: world champion Akane Yamaguchi of Japan in women's single semi-finals of Australian Open today, and in FIFA World Cup, United States takes 3-1 lead. And with that, we end the morning news. Have a nice day.
1: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ನಿನ್ನೆ ಆಕಾಶವಾಣಿಯ ಸಂಗೀತ ಸಮ್ಮೇಳನದ ಮಹತ್ವದ ಕುರಿತು ನಾವು ಕೇಳ್ತಾ ಇದ್ವಿ. ಈ ಆಕಾಶವಾಣಿ ಸಂಗೀತ ಸಮ್ಮೇಳನದಂತೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ತಿರುವಯ್ಯಾರಿನ ತ್ಯಾಗರಾಜ ಸಮಾಧಿ ಸ್ಥಾನದಿಂದ ತ್ಯಾಗರಾಜ ಆರಾಧನಾ ಸಂಗೀತೋತ್ಸವವನ್ನು ನೇರ ಪ್ರಸಾರದಲ್ಲಿ ಆಯೋಜಿಸಲಾಗುತ್ತದೆ. ಏಪ್ರಿಲ್ನಲ್ಲಿ 3 ದಿನಗಳ ಕಾಲ ಟ್ರಿನಿಟಿ ಹಾಗೂ ಇತರ ವಾಗ್ಗೇಯಕಾರರ ಸಂಗೀತ ಉತ್ಸವಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಆಯೋಜಿಸಿ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿಗಳೇ ಮೊದಲಾದ ಸಂಗೀತವೇತ್ತರ ಕೃತಿಗಳ ರಸದೌತಣವನ್ನು ಸಂಗೀತ ಪ್ರಿಯರಿಗೆ ಉಣಬಡಿಸುತ್ತದೆ. ಇದು ಸಂಗೀತ ವಿಭಾಗದ ಹಿರಿಮೆಯ ಸ್ಥೂಲ ಪರಿಚಯ. ಇದರಂತೆ ಇನ್ನೊಂದು ಅತಿದೊಡ್ಡ ವಿಭಾಗವೆಂದರೆ ಮಾತಿನ ವಿಭಾಗ, ಸ್ಪೋಕನ್ ವರ್ಡ್ಸ್ ವಿಭಾಗ. ಸಂಗೀತದ ಹೊರತಾದ ಉಳಿದ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಬರುತ್ತವೆ. ವಾರ್ತೆಗಳು, ಭಾಷಣಗಳು, ಚರ್ಚೆ, ಸಂದರ್ಶನಗಳು, ಶೈಕ್ಷಣಿಕ ಪ್ರಸಾರ, ವಿಶೇಷ ಶ್ರೋತೃವರ್ಗವನ್ನು ಹೊಂದಿದ ಕಾರ್ಯಕ್ರಮಗಳಾದ ಮಹಿಳಾ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಯುವಜನತೆಗಾಗಿ ಇರುವ ಕಾರ್ಯಕ್ರಮ, ಕೃಷಿ ಕಾರ್ಯಕ್ರಮ, ಕಾರ್ಮಿಕರ ಕಾರ್ಯಕ್ರಮ ಮುಂತಾದವುಗಳಲ್ಲದೆ ನಾಟಕ, ರೂಪಕ, ಶಬ್ದಚಿತ್ರಗಳೇ ಮೊದಲಾದ ಅನೇಕ ಕಾರ್ಯಕ್ರಮಗಳು ಪ್ರಸಾರಿಸಲ್ಪಡುತ್ತವೆ. ಇವುಗಳೊಂದಿಗೆ ರಾಷ್ಟ್ರೀಯ ಜಾಲದಲ್ಲಿ ಭಾಷಣಗಳು, ನಾಟಕಗಳು, ಚರ್ಚೆಗಳು, ಪ್ರಚಲಿತ ವಿದ್ಯಮಾನ, ವಿಶೇಷ ಕಾರ್ಯಕ್ರಮಗಳು ಪ್ರಸಾರಗೊಳ್ಳುತ್ತವೆ. ವಾರ್ತೆಗಳಿಗೆ ಆಕಾಶವಾಣಿಯಲ್ಲಿ ಬಹಳ ಪ್ರಾಮುಖ್ಯತೆ ಇರುವುದರೊಂದಿಗೆ ಅತಿದೊಡ್ಡ ಕೇಳುಗ ವರ್ಗವು ಇದಕ್ಕಿದೆ. ಆಕಾಶವಾಣಿಯ ವಾರ್ತಾ ಪ್ರಸಾರಕ್ಕೆ ರೋಚಕ ಇತಿಹಾಸವಿದೆ. ಭಾರತ ಕಂಡ ಯುದ್ಧಗಳು, ತುರ್ತು ಪರಿಸ್ಥಿತಿಯ ಕಾಲದ ವಾರ್ತಾ ಸಂಚಿಕೆಗಳು ಸವಾಲುಗಳೇ ಸರಿ. ಮೊದಲು ದಿನಕ್ಕೆ ಒಂದೇ ಬಾರಿ ಸುದ್ದಿ ಪ್ರಸಾರವಾಗುತ್ತಿತ್ತು. 1936 ದೆಹಲಿ ಕೇಂದ್ರದಿಂದ 2ನೇ ಸುದ್ದಿ ಪ್ರಸಾರದ ಯೋಜನೆಯನ್ನು ಶ್ರೋತೃಗಳೇ ವಿರೋಧಿಸಿದರಂತೆ. ಆಗ ಆಕಾಶವಾಣಿ ರಾಯ್ಟರ್ಸ್ ಸುದ್ದಿ ಸಂಸ್ಥೆಯ ವರದಿಗಳ ಪಠಣ ಮಾಡುತ್ತಿತ್ತು ಅಷ್ಟೇ. 1937 ಒಬ್ಬ ಸುದ್ದಿ ಸಂಪಾದಕನನ್ನು ಆಕಾಶವಾಣಿ ನೇಮಿಸಿಕೊಂಡಿತು. 1961 ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಮಹತ್ವವನ್ನು ಪಡೆಯಿತು. ಜನ ಆಕಾಶವಾಣಿಯ ಸುದ್ದಿಗಾಗಿ ಕಾಯುತ್ತಿದ್ದರು. ಅದರಿಂದ ಬೆಳಗ್ಗೆ 6:40 ಹಾಗೂ ರಾತ್ರಿ 10:30 ದೆಹಲಿಯಿಂದ ಹೆಚ್ಚಿನ ಸುದ್ದಿ ಪ್ರಸಾರವನ್ನು ಮಾಡಲಾಗುತ್ತಿತ್ತು. ಈಗ ಆಕಾಶವಾಣಿಯ ಸುದ್ದಿ ವಿಭಾಗ ದಿನಕ್ಕೆ 647 ಸುದ್ದಿ ಸಂಚಿಕೆಗಳನ್ನು ದೇಶದಲ್ಲಿ, ಹೊರದೇಶಕ್ಕೆ ಹಾಗೂ ಪ್ರಾದೇಶಿಕವಾಗಿ ಪ್ರಸಾರ ಮಾಡುತ್ತಿರುವುದಲ್ಲದೆ ಕಾಲಕಾಲಕ್ಕೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕಾರ್ಯಕ್ರಮಗಳನ್ನು, ಚರ್ಚೆಗಳನ್ನು, ವಿಶೇಷ ದಿನಗಳಲ್ಲಿ ವೀಕ್ಷಕ ವಿವರಣೆಗಳನ್ನು, ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ, ಗಣರಾಜ್ಯೋತ್ಸವದ ಪೆರೇಡ್, ಕ್ರಿಕೆಟ್ ಮುಂತಾದ ಕ್ರೀಡೆಗಳ ವೀಕ್ಷಕ ವಿವರಣೆಗಳನ್ನು ಆಯೋಜಿಸುತ್ತದೆ. ಈ ವಿಭಾಗಕ್ಕೆ ವಾರ್ತೆಯ ಡೈರೆಕ್ಟರ್ ಜನರಲ್ ಅವರು ಮುಖ್ಯಸ್ಥರಾಗಿದ್ದು ದೇಶದಾದ್ಯಂತ 44 ಸುದ್ದಿ ಘಟಕಗಳಿದ್ದು ಒಂದು ಕೇಂದ್ರೀಯ ವಾರ್ತಾ ಘಟಕವಿದೆ. 2007 ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿದ್ದ ಸುದ್ದಿ ಸಂಚಿಕೆಗಳಲ್ಲಿ ಪ್ರತಿದಿನ ಒಟ್ಟು 511 ವಾರ್ತೆಗಳು ಪ್ರಸಾರವಾದರೆ ಅವುಗಳ ಅವಧಿ 50:40 ಹಾಗೂ 87 ಭಾಷೆ ಉಪಭಾಷೆಗಳಲ್ಲಿ ಇದು ಪ್ರಸಾರವಾಗುತ್ತಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobiellar@gmail.com pexbiellar@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.

0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಹೊಸ ಬೆಳಕು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ ಕುವೆಂಪು ಅವರ ರಚನೆ ಇದ್ದು ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಇದೆ.

ಹೃದಯ ಹಾಡಿತು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಜೀವ ಉದಯಶಂಕರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ರಾಗ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟ ಕಿಂತು ಪೋ ಶಿತವೇ ಲೇಸಲ್ತೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟ ಕಿಂತು ಪೋ ಶಿತವೇ ಲೇಸಲ್ತೆ. ತೃಷಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾ ಚಿಯ ಕೈಗೆ ಮಂಕುತಿಮ್ಮ. ತೃಷಕನಲೆ ಜೀವ ಬಿಸಿ ಬಾಣಿಲಿಗೆ ಬಿದ್ದ ಹುಳು, ಶಿಶು ಪಿಶಾ ಚಿಯ ಕೈಗೆ ಮಂಕುತಿಮ್ಮ.

ಇಲ್ಲಿ ಮನುಷ್ಯನ ಬದುಕಿನಲ್ಲಿ ವಿಷಯಕ್ಕಿರುವಂತಹ ಪ್ರಾಧಾನ್ಯತೆಯನ್ನು ನಿವಾರಿಸೋದು ಹೇಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ನಮ್ಮ ಭಕ್ತಿ ರಚನೆಗಳಲ್ಲಿ ವಿಷಯದ ಆಧಿಕ್ಯದಿಂದ ವ್ಯಕ್ತಿತ್ವದ ಔನ್ನತ್ಯ ಹೇಗೆ ಕೆಳಗಿಳಿತದೆ ಅನ್ನೋ ಮಾತು ಮತ್ತೆ ಕೇಳಬರ್ತದೆ. ಅದನ್ನು ವಚನಕಾರರಾಗಿರ್ಬೋದು, ಕೀರ್ತನೆಗಳಾಗಿರ್ಬೋದು, ದಾಸರಾಗಿರ್ಬೋದು, ಸರ್ವಚನಕಾರರಾಗಿರ್ಬೋದು, ಹೀಗೆ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆ ಪರಂಪರೆಯೊಳಗಡೆಗೆ ವಿಷಯದ ಆಧಿಕ್ಯ ಹೇಗೆ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತದೆ ಅನ್ನೋ ಮಾತು ಪುನರಾವರ್ತನೆಯಾಗುವುದನ್ನು ನಾವು ಗುರುತಿಸ್ಬೋದು. ಅದೇ ಭಾವವನ್ನು ಹೆಚ್ಚು ಕಡಿಮೆ ದಿವಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ಅದರ ಸನ್ನಿಧಿಗಿಂತ, ಅದರ ಜೊತೆಗಿರೋದಕ್ಕಿಂತ, ವಿಷಯ ಅಂತಂದರೆ ಇಲ್ಲಿ ಆಸೆ, ಆಮಿಷಗಳು, ಲೈಂಗಿಕ ತೃಷೆ, ಸ್ವಾರ್ಥತೆ ಇವೆಲ್ಲವೂ ಒಳಗೊಂಡಿರೋದು ವಿಷಯ ಅಂತ ಅರ್ಥ. ಇಲ್ಲಿ ಇಂಥದೊಂದು ವಾತಾವರಣದ ಸನ್ನಿಧಿಗಿಂತ ಮಸಣದ ಸನ್ನಿಧಿ ಲೇಸು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹೇಗಿದೆ ಅದು ಅಂತಂದರೆ ವಿಷ ಇದ್ದ ಹಾಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ವಿಷದ ಊಟಕ್ಕಿಂತ ಪೋಷಿತವೇ ಲೇಸು. ಪೋಷಿತ ಅಂತಂದರೆ ಇಲ್ಲಿ ಉಪವಾಸ ಅಂತ ಅರ್ಥ. ವಿಷದ ಊಟ ಮಾಡಿ ಸಾಯೋದಕ್ಕಿಂತ ಉಪವಾಸ ಇದ್ದು ಬದುಕೋದೆ ಮೇಲು ಅನ್ನೋ ಮಾತು. ಅದರಿಂದ ತ್ರಶೆ ಅಂದರೆ ಇಂಥ ಆಶೆ, ಅದು ಕನಲೆ, ನಮ್ಮನ್ನು ಅದು ಅಳ್ಳಾಡಿಸಿದಾಗ ಜೀವ ಹೇಗಿರ್ತದೆ ನಮ್ಮದು ಅಂತಂದರೆ ಅದು ಬಿಸಿ ಬಾಣಲೆಯಲ್ಲಿ ಬಿದ್ದಂತೆ, ಬಿದ್ದ ಹುಳುವಿನಂತೆ ಇರ್ತದೆ. ಮತ್ತು ಇನ್ನೊಂದು ಉಪಮೇಯದಲ್ಲಿ ಶಿಶು ಪಿಶಾಚಿಯ ಕೈಗೆ ಸಿಕ್ಕಂತೆ ಅಂತ. ಅಂದರೆ ವಿಷಯದ ಆಮಿಷಗಳು ನಮ್ಮನ್ನು ಹೇಗೆ, ನಮ್ಮ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತವೆ

ಅಂತಂದ್ರೆ ಅವು ಬದುಕಕ್ ಬಿಡಲ್ಲ, ಸಾವಿನ ಕಡೆಗೆ ನಮ್ಮನ್ನು ತಳ್ತವೆ. ಅದರಿಂದ ಅಂತಹ ವಿಷಯದ ಆಮಿಷವನ್ನ ನಾವು ಗೆಲ್ಲಬೇಕು ಅನ್ನೋ ಭಾವವನ್ನು ಈ ಪದ್ಯ ವಿಸ್ತರಿಸ್ತಾ ಇದೆ.

ಋಣವ ತೀರಿಸಬೇಕು. ಋಣವ ತೀರಿಸುತ ಜಗದಾದಿಸತ್ವವನು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ ಜಗದಾದಿಸತ್ವವನು. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ.

0: ಬದುಕು ಅಂದ್ರೆ ಟಿಬಿಜಿಯವ್ರ ಪ್ರಕಾರ ಋಣನ ತೀರಿಸೋದು ಅಂತ ಅರ್ಥ, ಸಾಲವನ್ನು ತೀರಿಸೋದು ಅಂತ ಅರ್ಥ. ಎಂಥ ಸಾಲ ಅಂತಂದ್ರೆ ಇದು, ಅನೇಕ ಸಾಲವನ್ನು ನಾವು ಮಾಡಿದ್ದೀವಿ, ಅನೇಕರು ನಮಗೆ ಕೊಟ್ಟಿದ್ದಾರೆ, ಹಾಗೆ ಕೊಟ್ಟವರ ಸಾಲವನ್ನು ತೀರಿಸೋದು ಹೇಗೆ ಅಂದರೆ, ಅನೇಕವನ್ನು ನಾವು ತಿಳ್ಕೊಂಡಿದ್ದೀವಿ, ಅನೇಕವನ್ನು ನಾವು ಕಲ್ತಿದ್ದೀವಿ ಈ ಲೋಕದಿಂದ, ಈ ಬದುಕಿನಿಂದ, ಬದುಕಿನಿಂದ ಕಲ್ತಿರೋದನ್ನು ವಾಪಸ್ಸು ತೀರಿಸೋದು ಹೇಗೆ ಅನ್ನುವ ಒಂದು ರೂಪಕದ ಭಾಷೆಯಲ್ಲಿ ಈ ಪದ್ಯ ರೂಪುಗೊಳ್ತಾ ಇದೆ. ಋಣವ ತೀರಿಸಬೇಕು, ಋಣವ ತೀರಿಸುತ್ತಾ ಜಗದ ಆದಿಸತ್ವವನ್ನು ಕಾಣಬೇಕು ಅಂದು. ಜಗದ ಆದಿಸತ್ವ ಅಂತಂದರೆ ಜಗದ ಮೂಲ ಸತ್ವ ಯಾವುದದು, ಯಾವುದು ನಮ್ಮ ಬದುಕಿಗೆ ಅತ್ಯಂತ ಪ್ರಮುಖವಾದಂತಹ ಬದುಕಿನ ತತ್ವವನ್ನು ಕಲಿಸ್ಕೊಡ್ತೋ ಅದನ್ನು ತಿಳ್ಕೋಬೇಕಾದ್ರೆ ನಾವು ಹಾಗೆ ನಮ್ಮ ಬದುಕನ್ನು ಕೂಡ ಹಾಗೆ ವಿಸ್ತರಿಸ್ಕೊಳ್ತಾ ಹೋಗಬೇಕು. ಹಾಗೆ ಬದುಕ್ತಾ ಹೋಗೋದ್ರ ಮೂಲಕ ನಾವು ಇಂಥ ಋಣವನ್ನು ತೀರಿಸ್ತೀವಿ. ಅದು ಮೊದಲು ನಮಗೆ ಅಂತಹ ಋಣವನ್ನು ತೀರಿಸಲಿಕ್ಕೆ ದಕ್ಕುವಂಥ ವಾತಾವರಣ ಯಾವುದು ಅಂತಂದರೆ ಅದು ಮನೆಯೇ ಅನ್ನೋದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಮನೆಯೊಳಗೆ ಮಠ ನಿನಗೆ, ಮನೆಯೊಳಗೆ ಮಠ ಅಂತಂದರೆ ಕಲಿಸುವಂತಹ ಮತ್ತು ಕಲಿಯುವಂತಹ ಒಂದು ವಾತಾವರಣ ಏನಿದ್ರೂ ಕೂಡ ಮೂಲತಃ ಅದು ಪ್ರಾರಂಭವಾಗುವುದು ಮನೆಯೊಳಗೆ ಅನ್ನೋದು ಇಲ್ಲಿ ಪದ್ಯದ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz. ಸಮಯ 9:00. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಹೆಚ್ಚು ಊರಲ್ಲೆಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
3: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು. ಗೀತಪಲ್ಲವ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸ್ವರ ಸಂಯೋಜನೆ ಮಾಡಿರುವ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್.

ಇನ್ನೀಗ ಕೇಳೋಣ ಸಾಧನಾ ಸರ್ಗಮ್ ಅವರ ದನಿಯಲ್ಲಿ ಸವಾರಿ ಚಿತ್ರದ ಗೀತೆ, ಸುಧೀರ್ ಅತ್ತಾವರವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸ್ವರ ಸಂಯೋಜನೆ ಇದೆ.

ಗೀತ ಪಲ್ಲವ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನ ಕೇಳೋಣ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಮಾಸ್ತಿಗುಡಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನೀಗ ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿರುವ ಅಜಯ್ ಚಿತ್ರದ ಗೀತೆ. ಹಾಡಿದ್ದಾರೆ ಕುನಾಲ್ ಗಂಜವಾಲ ಹಾಗೂ ಚಿತ್ರಾ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಮಳೆಯಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಗಾನಗಂಗೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಶ್ರೋತೃ ಬಾಂಧವರೇ, ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಅಧಿಕ ಮಾಸದಲ್ಲಿ ನಾವೀಗ ಇದ್ದೀವಿ, ಕೊನೆಯ ದಿನಗಳಲ್ಲಿ ಇದ್ದೀವಿ. ಏನಿದು ಅಧಿಕ ಮಾಸ, ಇದು ಯಾವಾಗ ಬರುತ್ತೆ, ಹೇಗೆ ಅಧಿಕ ಮಾಸ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕುರಿತು ಮಾತನಾಡ್ತಾ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಒಂದು ಪ್ರಕಟಣೆ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಅಧಿಕ ಮಾಸದ ಕುರಿತು ಮಾತನಾಡ್ತಾ ಇದ್ದೆ. ಏನಿದು ಅಧಿಕ ಮಾಸ ಅಂತಂದರೆ, ಹಿಂದೂ ಚಾಂದ್ರಮಾನ ಪಂಚಾಂಗದಲ್ಲಿ ಸೌರಮಾನ ಮತ್ತು ಚಾಂದ್ರಮಾನ ವರ್ಷಗಳ ನಡುವಿನ ವ್ಯತ್ಯಾಸವನ್ನು ಸರಿಹೊಂದಿಸಲು ಸುಮಾರು ಪ್ರತಿ 3 ವರ್ಷಗಳಿಗೊಮ್ಮೆ, ಅಂದರೆ ಪ್ರತಿ 32 ತಿಂಗಳು 16 ದಿನಗಳ ನಂತರ ಬರುವ 13ನೇ ಹೆಚ್ಚುವರಿ ತಿಂಗಳೇ ಅಧಿಕ ಮಾಸ ಅಂತ ಪರಿಗಣಿಸ್ತೀವಿ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸದ ಚಾಂದ್ರಮಾಸವನ್ನು ಅಧಿಕ ಮಾಸ ಅಂತೇಳಿ ಕರೆಯಲಾಗುತ್ತೆ. ಮತ್ತಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಇನ್ನೀಗ ಕೇಳೋಣ ಹರಿಹರನ್ನವರ ದನಿಯಲ್ಲಿ ಲಾಲಿಹಾಡು ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆಯೇ.

ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಓ ಮಲ್ಲಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅಧಿಕ ಮಾಸದ ಕುರಿತು ಮಾತನಾಡ್ತಾ ಇದ್ವಿ. ಈ ಅಧಿಕ ಮಾಸವು ವಿಷ್ಣು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಕೂಡ ಹೇಳ್ತಾರೆ. ಆ ಕಾರಣಕ್ಕೆ ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೆಯಲಾಗುತ್ತೆ. ಆದ್ದರಿಂದಲೇ ಈ ತಿಂಗಳಲ್ಲಿ ಮಾಡುವ ಜಪ, ತಪ, ದಾನ ಮತ್ತು ಧರ್ಮಗಳು ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುತ್ತವೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನೀಗ ಕೇಳೋಣ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸ್ವರ ಸಂಯೋಜನೆ ಇದೆ.

ಕುವೆಂಪು ಅವರ ರಚನೆಯುಳ್ಳ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆ, ಬಿ ವಿ ಕಾರಂತ್ ಅವರ ಸಂಗೀತವಿದ್ದು ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿದೆ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದು.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಅಧಿಕ ಮಾಸದಲ್ಲಿ ದಾನಕ್ಕೆ, ಅದರಲ್ಲೂ 33 ಅಪೂಪ ದಾನ ಕೊಟ್ರೆ ಹೆಚ್ಚಿನ ಫಲ ಲಭಿಸುತ್ತೆ ಅಂತ ಹೇಳಲಾಗತ್ತೆ. ನಾವೆಲ್ಲ ಅನ್ನದಾನ, ರಕ್ತದಾನ ಎಲ್ಲ ಕೇಳಿದ್ದೀವಿ. ಯಾವುದಿದು ಅಪೂಪ ದಾನ? ಅಪೂಪ ದಾನ ಅಂತಂದರೆ ಏನು ಅಂತ ನೋಡೋದಾದರೆ, ಅಪೂಪ ಎಂದರೆ ಅತಿರಸ ಅಥವಾ ಕಜ್ಜಾಯ ಅಂತ ಕರೆಯಲ್ಪಡುವ ಅಕ್ಕಿ, ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದ 33 ಸಂಖ್ಯೆಯ ಭಕ್ಷ್ಯವನ್ನು ಒಂದು ತಟ್ಟೆಯಲ್ಲಿಟ್ಟು ದಾನ ಮಾಡಬೇಕಂತೆ. ಅತಿರಸ ಮಾಡೋಕ್ಕೆ ಸಾಧ್ಯವಾಗದೇ ಇದ್ದರೆ ಅನಾರಸ ಶ್ರೇಯ.

ಪಿಷ್ಠ, ಕರ್ಜಿಕಾಯಿ ಇಲ್ಲವೇ ಬೇಸನ್ ಲಾಡು ಅಥವಾ ನಿಮ್ಮ ಇಚ್ಛೆ ಮತ್ತು ಅನುಕೂಲಕ್ಕೆ ಅನುಗುಣವಾಗಿ 33 ಬಗೆಯ ಭಕ್ಷ್ಯವನ್ನು ದಾನ ಮಾಡಿ ಈ ಅಪೂಪ ಶ್ಲೋಕವನ್ನು ಪಠಿಸ್ತಾ ದಾನ ಮಾಡಬೇಕಂತೆ. ಯಾವುದು ಆ ಶ್ಲೋಕ ಮತ್ತು ಯಾರಿಗೆ ದಾನ ಮಾಡಬೇಕು ಅಂತ ತಿಳಿಯೋಣ ಈ ಗೀತೆಯ ನಂತರ. ಇನ್ನೀಗ ಕೇಳೋಣ ಹೆಣ್ಣು ಹುಳಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಆರ್ ಎನ್ ಜಯಗೋಪಾಲ್ ಅವರ ಗೀತ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ಮಾಹಿತಿಯನ್ನ ಕೇಳೋಣ. ಈಗ ಪ್ರಕಟಣೆಗಳನ್ನ ಕೇಳೋಣ. ಪ್ರಕಟಣೆಯ ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಓ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
1: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
2: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
3: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
2: ಎತ್ತರದ ಸ್ಥಳಗಳಿಗೆ ಹೋಗುವುದು,
3: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
2: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
3: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
2: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
4: ಆಕಾಶವಾಣಿ ಹವಾಮಾನ ವರದಿ.
2: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೇ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
3: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
2: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
5: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
2: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
5: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
2: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
5: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ,
2: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
5: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
2: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
5: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
2: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
6: ಗಾನಗಂಗೆ ಕಾರ್ಯಕ್ರಮಕ್ಕೆ ಶ್ರೋತೃ ಬಾಂಧವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಅಧಿಕ ಮಾಸದ ಕುರಿತು ನಾವು ಮಾತನಾಡ್ತಾ ಇದ್ವಿ. ಅಧಿಕ ಮಾಸದಲ್ಲಿ ಅಪೋಪದಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದೆ. ದಾನವನ್ನ ಶ್ಲೋಕ ಪಠಿಸ್ತ ಮಾಡಬೇಕಂತೆ. ಯಾವುದದು ಶ್ಲೋಕ ಅಂತಂದ್ರೆ, ತ್ರಯಸ್ತ್ರೀಂಶದ ಪೂಪಾನ್ನಂ ಕಾಸ್

ಯಂ ಪಾತ್ರೆ ನಿಧಾಯ ಚ ಸಘೃತಂ ಹಿರಣ್ಯಂಚ ಬ್ರಾಹ್ಮಣಾಯ ನಿವೇದಯೇತ್. 33 ಅಪೂಪಗಳ ತಟ್ಟೆಯನ್ನ ದೇವರ ಎದುರಿನಲ್ಲಿ ರಂಗೋಲಿ ಅರಿಶಿನ ಕುಂಕುಮಾದಿಗಳಿಂದ ಮಂಡಲ ಮಾಡಿ ಮಣೆಯ ಮೇಲಿಟ್ಟು 33 ದೇವತೆಗಳನ್ನು ಅಂದರೆ 8 ವಸುಗಳು, ಏಕಾದಶ ಅಂದರೆ 11 ರುದ್ರರು, ದ್ವಾದಶ ಅಂದರೆ 12 ಆದಿತ್ಯರು, 1 ಪ್ರಜಾಪತಿ, 1 ವಷಟ್ಕಾರ, ಹೀಗೆ 33 ದೇವತೆಗಳನ್ನು ಆವಾಹನೆ ಮಾಡಿ ತಟ್ಟೆಯ ಸಮೇತ ಬ್ರಾಹ್ಮಣರಿಗೆ ಅಥವಾ ಮನೆಯ ಅಳಿಯನಿಗೆ ಇಲ್ಲವೇ ಹೆಂಡತಿಯರ ಸಹೋದರರಿಗೆ ದಾನ ಮಾಡಿದಲ್ಲಿ ಹೆಚ್ಚಿನ ಫಲ ಲಭಿಸುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಈ ಅಪೂಪದಾನವು ಪೃಥ್ವಿದಾನದಷ್ಟೇ ಫಲವನ್ನು ಕೊಡುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನಷ್ಟು ವಿಚಾರವನ್ನ ತಿಳಿತಾ ಹೋಗೋಣ. ಇನ್ನೀಗ ಕೇಳೋಣ ಅರಿಶಿನ ಕುಂಕುಮ ಚಿತ್ರಕ್ಕಾಗಿ ದರಾ ಬೇಂದ್ರೆ ಅವರ ರಚನೆ ಇದು. ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ರಚನೆಗೆ ಸಿ ಅಶ್ವಥ್ ಅವರು ಸಂಗೀತ ನೀಡಿರುವ ಕಾಕನಕೋಟೆ ಚಿತ್ರದ ಗೀತೆ ಹಾಡಿದ್ದಾರೆ ಸುಲೋಚನಾ.

ಪದ್ಧತಿ ಆಚರಣೆ ಶಾಸ್ತ್ರಗಳ ಪ್ರಕಾರ ಅಧಿಕ ಮಾಸದಲ್ಲಿ ದಾನ ಜಪ ತಪ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಇನ್ನು ಖಗೋಳ ವಿಜ್ಞಾನದ ಪ್ರಕಾರ ಅಧಿಕ ಮಾಸ ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಖಗೋಳಶಾಸ್ತ್ರ ಮತ್ತು ಗಣಿತ ಸೂತ್ರಗಳ ಮೇಲೆ ಅಧಿಕ ಮಾಸ ಹೀಗೆ ಬರುತ್ತೆ. ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಿ ಬರಲು ಒಂದು ಆವರ್ತ ಅಂದರೆ 365.2422 ದಿವಸಗಳು ಬೇಕು. ಇದು ಸೌರಮಾನದ ವಾರ್ಷಿಕ ಚಲನೆ. ಇನ್ನು ಚಂದ್ರನು ಭೂಮಿಯ ಸುತ್ತಲೂ ಒಂದು ಸುತ್ತು ಸುತ್ತಿ ಬರಲು 27.3 ದಿವಸಗಳು ಬೇಕು. ಭೂಮಿ ಮತ್ತು ಚಂದ್ರರ 27.3 ದಿವಸಗಳ ಚಲನೆ ಲೆಕ್ಕಾಚಾರದ ಪ್ರಕಾರ ಸೂರ್ಯನ ಸುತ್ತಲೂ 12ನೇ ಒಂದು ಭಾಗವನ್ನು ಚಲಿಸಿರುತ್ತೆ. ಸೂರ್ಯನ ಸುತ್ತಲೂ ಚಲಿಸುವ ಭೂಮಿಯ ಪಥವು ಸಮನಾಗಿಲ್ಲವಾಗಿರುವುದರಿಂದ ಚಂದ್ರನು ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆವರೆಗೆ ಚಲಿಸಲು 2.2 ಹೆಚ್ಚಿನ ದಿವಸಗಳನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಭೂಮಿಯೂ ಸಹ ಸೂರ್ಯನ ಸುತ್ತಲೂ ಚಲಿಸುತ್ತಿರುವುದರಿಂದ ಚಂದ್ರನು ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆಯವರೆಗೆ ಚಲಿಸಲು 29.531 ದಿವಸಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಚಾಂದ್ರಮಾನದ ಲೆಕ್ಕಾಚಾರದಂತೆ ವಾರ್ಷಿಕ ಚಲನೆ 29.531 12ರಿಂದ ಗುಣಿಸಿದಾಗ 354.372 ದಿನಗಳಾಗುತ್ತೆ. ಸೌರಮಾನದ ವಾರ್ಷಿಕ ಚಲನೆ ಅಂದರೆ ಒಂದು ಆವರ್ತನ 365.2422 ದಿವಸಗಳಾಗುತ್ತದೆ. ಚಾಂದ್ರಮಾನದ ವಾರ್ಷಿಕ ಚಲನೆ ಮತ್ತು ಸೌರಮಾನದ ವಾರ್ಷಿಕ ಚಲನೆಯ ವ್ಯತ್ಯಾಸದಲ್ಲಿ 365.2422 354.3372 ಕಳೆದಾಗ 10.8702 ದಿವಸಗಳು ಬರುತ್ತವೆ. ಈ ರೀತಿಯಾದ 10 ದಿನಗಳ ವ್ಯತ್ಯಾಸ 3 ವರ್ಷಗಳಲ್ಲಿ 32.6106 ದಿವಸಗಳಾಗತ್ವೆ. ಈ ವ್ಯತ್ಯಾಸವನ್ನು ಸರಿದೂಗಿಸೋದಕ್ಕೆ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತೆ. ಅಂದರೆ ಪ್ರತಿ 33ನೇ ಚಾಂದ್ರಮಾಸವು ಅಧಿಕ ಮಾಸವಾಗಿ ಇರುತ್ತೆ. ಹೀಗೆ 33 ತಿಂಗಳಿಗೊಮ್ಮೆ ಒಂದು ಮಾಸ ಬರುವುದರಿಂದಲೇ ಶಾಸ್ತ್ರೋಕ್ತವಾಗಿ 33 ಸಂಖ್ಯೆಯ ದಾನಗಳನ್ನು ಕೊಡುವ ಪದ್ಧತಿ ರೂಢಿಯಲ್ಲಿ ಬಂದಿದೆ ಅಂತ ಹೇಳಲಾಗುತ್ತೆ. ಇನ್ನೀಗ ಕೇಳೋಣ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಶಿಶುನಾಳ್ ಶರೀಫರ ತತ್ವಪದಕ್ಕೆ ಸಿ ಅಶ್ವಥ್ ಅವರು ಸಂಗೀತ ನೀಡಿರುವ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಡಿದ್ದಾರೆ ಸಿ ಅಶ್ವಥ್ ಅವರು.

ಒಟ್ಟಾರೆಯಾಗಿ ಅಧಿಕ ಮಾಸ ಕೇವಲ ಜಪ ತಪ ದಾನ ಧರ್ಮಗಳಿಗೆ ಮಾತ್ರ ಮೀಸಲಾಗಿದ್ದು, ಈ ಮಾಸದಲ್ಲಿ ಯಾವುದೇ ರೀತಿಯ ಅಂದರೆ ಗೃಹ ಪ್ರವೇಶ ಮದುವೆಯಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಬದಲಾಗಿ ವ್ರತ ಪೂಜೆ ಮತ್ತು ದಾನಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಶಾಸ್ತ್ರೋಕ್ತವಾಗಿ ಅಧಿಕ ಮಾಸದ ಮಹತ್ವ ಮತ್ತು ಹಿನ್ನೆಲೆ ಮತ್ತು ಖಗೋಳ ವಿಜ್ಞಾನದ ಪ್ರಕಾರ ಕೂಡ ಅಧಿಕ ಮಾಸ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ಕೇಳೋಣ. ಇನ್ನೀಗ ಮರಳಿ ಮನೆಗೆ ಚಿತ್ರದ ಗೀತೆ ಹಾಡಿದ್ದಾರೆ ಮೇಘನಾ ವೆಂಕಟೇಶ್ ಹಾಗೂ ಶ್ವೇತಾ ಪ್ರಭು. ಯೋಗೇಶ್ ಮಾಸ್ಟರ್ ಅವರ ಸಾಹಿತ್ಯ ಮತ್ತು ಸಂಗೀತ, ಇವರ ಜೊತೆಯಾಗಿದ್ದಾರೆ ಗುರುಮೂರ್ತಿ ವೈದ್ಯ ಅವರು ಸಂಗೀತಕ್ಕಾಗಿ.

ಇಂದಿನ ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಯಾದೋಂಕಿ ಬಾರಾತ್ ಚಿತ್ರದ ಗೀತೆ. ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ಯಾರನ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಅಂಜಾನ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸ್ವರ ಸಂಯೋಜನೆ ಇದೆ.

ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಹಾಗೂ ಆನಂದ್ಜಿ ಅವರು ರಾಗ ಸಂಯೋಜನೆ ಮಾಡಿರುವ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕಿಶೋರ್ ಕುಮಾರ್ ಅವರ ದನಿಯಲ್ಲಿ

ಸಮೀರ್ ಅವರ ಗೀತ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿರುವ ದಿವಾನ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್ ಅವರ ದನಿಯಲ್ಲಿ.

ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಸ್ವರದಲ್ಲಿ ಹಮ್ದೋನು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿರ್ ಅವರ ಸಾಹಿತ್ಯ, ಜಯದೇವ್ ಅವರ ಸಂಗೀತ.

ರಾಜಾ ಮೇದಾಲಿ ಖಾನ್ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರು ಸಂಗೀತ ನೀಡಿರುವ ಓ ಕೌಂಥಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ, ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ.

ಸುನ್ಹೆರೆ ಪಲ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಇಂದಿನ ನಮ್ಮ ಸವಿನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಹೃದಯ ಸಂಗಮ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಗೀತಪ್ರಿಯ ಅವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಅವರು ಸಂಗೀತ ನೀಡಿರುವ ಬಬ್ರುವಾಹನ ಚಿತ್ರದ ಗೀತೆ, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.

ಸುಶೀಲ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಹೋದರರ ಸವಾಲ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ರಾಜನನ್ನ ರಾಜ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಜೀವದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಇನ್ನೀಗ ಕೇಳೋಣ ಬಯಲುದಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀವದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಇನ್ನೀಗ ಕೊನೆಯ ಗೀತೆಯನ್ನ ಕೇಳೋಣ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸೀತಾರಾಮು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಇದುವರೆಗೆ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸಮಯ 11:30 ನಮ್ಮ ಮುಂದಿನ ಕಾರ್ಯಕ್ರಮ ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

1970ರಲ್ಲಿ ತೆರೆ ಕಂಡ ಸೀತಾ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಸಂಪತ್ತಿಗೆ ಸವಾಲ್ ಚಿತ್ರಕ್ಕೆಂದು ಜಿ ಯು ದೇಶಂಕರಿ ಗೀತೆಯನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿಯೇ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00 ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು.

0: ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ ಎರಡು ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು, ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30ಕ್ಕೆ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಳಿಕ್ನವರ್.
1: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರ ಹತ್ತಾರು ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
0: ಭಾನುವಾರ 28ನೇ ತಾರೀಕು ರಾಷ್ಟೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೇ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು

0: ಅಭಿವೃದ್ಧಿ ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದ್ರೆ ಈ ಚರ್ಚೆಯನ್ನ ಮಾಡಲಿಕ್ಕೆ ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈ ಎ ಇವರು. ನಮಸ್ಕಾರ.
1: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
0: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದ್ರ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ?
1: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ, ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ ಭೂದೃಶ್ಯ ವಿನ್ಯಾಸ ಅಂದ್ರೆ ಹೊರಗಡೆ ನಾವ್ ಏನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡ್ಇಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ನ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
0: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
1: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್, ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
0: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನ ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿಯವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿಗಾಗಿರ್ಬೋದು, ಆಧುನಿಕತೆ ಹೆಸರಿನಲ್ಲಿ ಆಗಿರ್ಬೋದು, ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ, ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
1: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ, ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದೆ ಮಾನವನಿಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ, ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ, ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ, ವಾಯು ಚಲನೆ ಮತ್ತು ಜೀವನದ ಸಂಕೇತ, ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
0: ಓಕೆ ಯಶವಂತಿಯವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸುತ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಈ ತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನು ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನು ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ.
1: ಹೌದು.
0: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
1: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು

0: ಪಂಚಭೂತಗಳನ್ನ ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು.
1: ಅಂದ್ರೆ ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
0: ಹೌದೌದು. ಫೈಕಸ್ ಎಲಾಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತಹ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತಹ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನು ಕುತ್ತು ಬಾರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡುತ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲೇ ಇರೋದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು,
1: ಮಾನವ ನಿರ್ಮಿತ ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
0: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ, ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರುವಂತ ಜಲಚರಗಳು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನ ಸಂರಕ್ಷಿಸಬಹುದು.
1: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ ರೀತಿ ಬಗ್ಗೆ ಹೇಳಿದ್ರೆ ಇನ್ನು ನೀವು ಜಲ ವಿನ್ಯಾಸ, ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದ್ದೀರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
0: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ಡ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿಯಲ್ಲೂ ಏರುಪೇರಿರುತ್ತೆ, ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದ ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ಅಂದ್ರೆ ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತಹ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನ ಕಟ್ಕೊಂಡುವ ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ದೇವ ಭೂಮಿ ಅಥವಾ ನದಿ ತೀರದ ವೆಟ್ ಲ್ಯಾಂಡ್, ನದಿ ತೀರದ
1: ಪಡುವಂತಹ ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಹೌದು. ಈ ತರ ವೆಟ್ ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂದನ್ ವೆಟ್ ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ದೇವಾಭೂಮಿ ಅಂತಾನೆ ಹೇಳ್ಬಹುದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ದೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
1: ಈ ದೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನು ಸಹ ಕರೀತಾರೆ ಅಲ್ವಾ?
0: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ದೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬಹುದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ, ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ ಲ್ಯಾಂಡ್ಸ್ ದೇವಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ, ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡಿಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
1: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ದೇವಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದುಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
0: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತ ಹೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
1: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.

0: ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ್ಮೇಲೆ ಅದರಲ್ಲಿರುವಂತಹ ಕಲುಷಿತಾಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ, ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡುತ್ತವೆ ಅದಕ್ಕೆ, ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಬರೋ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಶನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ, ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
1: ಸಂರಕ್ಷಣೆಯ ಮಾಡುವ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತಹದ್ದು.
0: ಬೀಚ್ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ, ನಮ್ಮ ದೇವಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ, ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು, ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ, ಅವುಗಳ ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
1: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
0: ಮುಂದೆ ನೋಡೋದಾದ್ರೆ, ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ, ಭಾರತ ಇಡೀ 50 ಡಿಗ್ರಿ ತಲುಪಿದೆ ಅನ್ನೋ ಸುದ್ದಿಯನ್ನ ಕೇಳ್ತಾ ಇದ್ದೀವಿ.
1: ನಮ್ಮ ಚಿತ್ರದುರ್ಗದಲ್ಲೇನೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನು ಮುಟ್ಟಿದ್ದು ಸಹ ನೋಡಿದ್ವಿ, ಗರಿಷ್ಠ ತಾಪಮಾನ ಇತ್ತು.
0: ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ನಾವು ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮುನ್ನ ನಡ್ಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ, ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಾವು ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ, ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬೋದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು, ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್, ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
1: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಸಹ ಇದೆ ಅಲ್ವಾ?
0: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
1: ಅದೇ ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತ ಸಹ ತಿಳಿಸ್ಕೊಡ್ತಾ ಇದ್ದೀರಿ.
0: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನೂ ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
1: ಈಗ 4 ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳಬಹುದು?
0: ನಾವು ಆಕಾಶ ತತ್ವವನ್ನು ನೋಡಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗುದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ. ಅದು ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳ

0: ಹೋಗುವ ಪಕ್ಷಿಗಳು ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನು ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ, ನಾವು ಪ್ರತಿ ಜಲಚರಗಳ ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡಿಕೊಂಡು ನಾವು ಮುನ್ನಡಿಬೇಕು.
1: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
0: ಹಾ, ಖಂಡಿತ. ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಯಾಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತೇವೆ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು, ಏನು ಬೇಕು ಅನ್ನೋದನ್ನ ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡ್ಕೊಂಡು ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ 5 ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೋ ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡುವುದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕಬಹುದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
1: ಈ ವಿಚಾರವನ್ನ ತಿಳಿಸಿಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆನೂ ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆಯನ್ನ ಒಂದು ಹೇಳಕ್ ಇಷ್ಟಪಡ್ತೀರಾ?
0: ಹಾ, ಖಂಡಿತ. ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳಿ ಅವರದು.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರೆದಿರೋದು. ಮರದ ಕೆಳಗೆ ಕೂತಾಗ ನನಗೆ ಆದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು. ಎಲ್ಲ ಜೀವಿಗಳಿಗೂ ನೆಲೆ ನೀವ ಆಲಾಶ್ರಯವೇ, ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ, ವಂದನೆ ನಿಮಗೆ ವಂದನೆ.
0: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ, ಈ ಒಂದು ಕವನದಿಂದ ಅರ್ಥ ಆಯ್ತು.
1: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ನಮ್ಮ ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್, ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
0: ಕಾಕತಾಳೀಯ ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನೂ ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
1: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
0: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸಿಕೊಟ್ರಿ ನೀವು. ಬಹಳ ಖುಷಿಯಾಯಿತು, ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
1: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾಯಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗಿನ ಮಾತುಕತೆ ಮೂಡಿಬರಲಿದೆ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು.
1: ಏನಣ್ಣ, ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ, ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ, ಅದೇ 60 ರೂಪಾಯಿ ಅಲ್ವಾ?
2: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
2: ಮತ್ತೆ ಎರಡನೇದು?
1: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ

0: ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಗಿರ್ಮಿಟ್ ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
2: ಮೀಟರ್ಗಳು
3: ಅಂದರೆ 612 ಕಿಲೋ ಹರ್ಟ್ಸ್ಗಳ
2: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು.
4: ಕಣ್ಣಿಗೆ ಕಾಣೋ ಕೇಳುತ್ತಿದೆ.
3: ಪ್ರತಿದಿನ ಸಂಜೆ 5:30 ಕ್ಕೆ
2: ಗಿರ್ಮಿಟ್
4: ಚಳಿ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಕೇಳುಗರೆ, ಜೂನ್ ತಿಂಗಳು ಬಂತೆಂದರೆ ಮಳೆಗಾಲ ಆರಂಭವಾಯಿತು ಅಂತ ಅನ್ಕೊಳ್ಬೇಕು. ತುಂಬ ಸೆಕೆ ಸೆಕೆ ಉಷ್ಣ ಅಂತ ಅನ್ಕೊಳ್ತಿರುವ ನಮಗೆಲ್ಲ ಮಳೆ ಬಂತು ಅಂತ ಹೇಳಿದರೆ ದೇಹ ಕೂಡ ತಂಪಾಗಿ ನಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡುವಂತಹ ಕಾಲ. ಆದರೆ ಈ ಮಳೆಗಾಲದಲ್ಲಿ ದೇಹ ತಂಪಿನ ಜೊತೆಗೆ ಶೀತ ನೆಗಡಿಯಂತಹ ಹಲವಾರು ಸಾಮಾನ್ಯ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಾರವಾರದ ಪ್ರಸಿದ್ಧ ಆಯುರ್ವೇದ ತಜ್ಞೆಯಾಗಿರುವ ಡಾಕ್ಟರ್ ಲಲಿತಾ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಮಳೆಗಾಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳಬೇಕಾಗಿ ಅಂತ ಇಲ್ಲ, ಯಾಕಂದ್ರೆ ಕಾರವಾರ ಭಾಗದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಯಾವ ತರಹದ ಸಾಮಾನ್ಯ ಕಾಯಿಲೆಗಳು ಕಂಡು ಬರ್ತವೆ ಮತ್ತು ಅದನ್ನ ಜನರು ಹೇಗೆ ನಿಭಾಯಿಸಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ.
2: ಮಳೆಗಾಲ ಅಂದ ತಕ್ಷಣ ನಾವು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಏನು ರೆಫರೆನ್ಸ್ ಇದೆಯಾ ಅಂತ ಆಯುರ್ವೇದ ತಜ್ಞೆಯಾಗಿ ನಿಮ್ಗೆ ಹೇಳ್ತಿರೋವಾಗ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶನಂ ಅಂತ. ಅಂದರೆ ಈ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಒಂದೇ ಅಲ್ಲ, ನಮ್ಮ ಜೀವನ ಶೈಲಿನೂ ಸಹ ನಮ್ಮ ಆರೋಗ್ಯ ಆಹಾರ ವಿಹಾರವನ್ನು ಮೇಂಟೈನ್ ಮಾಡ್ಕೊಂಡು ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ. ಅದಕ್ಕೆ ಆಯುರ್ವೇದ ಅನ್ನೋದನ್ನೇ ನಾವು ಸೈನ್ಸ್ ಆಫ್ ಲೈಫ್ ಅಂತಲೇ ಹೇಳ್ತೀವಿ.

0: ಸೊ ಈಗ ಆರೋಗ್ಯವಂತರು ಕೂಡ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುವಾಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಮುಖ್ಯವಾಗಿ ದಿನಚರಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದುಬಿಟ್ಟು ರಾತ್ರಿ ತನಕ ಹೇಗೆ ಯಾವ ಥರ ಇವನ್ನ ಬ್ರಷ್ ಮಾಡ್ಕೊಳ್ಳೋದಿರ್ಬೋದು, ಸ್ನಾನದ ಬಗ್ಗೆ ಇರ್ಬೋದು, ಆಹಾರದ ಬಗ್ಗೆ ಇರ್ಬೋದು, ನಮ್ಮ ಕೆಲಸಗಳ ಬಗ್ಗೆ ಇರ್ಬೋದು, ಜೊತೆಗೆ ರಾತ್ರಿಚರ್ಯ ಅಂತ ಹೇಳಿಬಿಟ್ಟು ಹಾಗೆ ಋತುಚರ್ಯೆ, ಯೋಗ, ಮುದ್ರೆ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಉಲ್ಲೇಖ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಈಗಾಗಲೇ ಯೋಗ ಡೇ ಹತ್ತಿರ ಬರ್ತಿರೋದ್ರಿಂದ ಇದು ಇದೆ. ಅದರಲ್ಲಿ ಮಳೆಗಾಲ ಅಂತ ತಗೊಂಡಾಗ ನಾವು ಋತುಚರ್ಯ ಬಗ್ಗೆ ತಿಳ್ಕೊಬೋದು, ಯಾಕೆಂದರೆ ಋತುಚರ್ಯ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ. ಅದರಲ್ಲಿ ಮಳೆಗಾಲ ಅನ್ನೋದು ಏನಿದೆ, ಜೂನ್, ಜುಲೈ, ಆಗಸ್ಟು ಈ ವರ್ಷ ಋತುಗೆ ಕಂಪೇರ್ ಮಾಡಿ ಹೇಳ್ಬೋದು ವರ್ಷ ಋತು ಚರ್ಯ ಅಂತ. ಚರ್ಯ ಅಂತಂದರೆ ವರ್ಷ ಋತುವಲ್ಲಿ ಹೇಗಿರುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ. ಅಂದರೆ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ವರ್ಷ ಋತುವಿನಲ್ಲಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟ್ ಆಹಾರ ತಗೊಳ್ಬೇಕು ಹಾಗೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಪದೇ ಪದೇ ಥಂಡಿ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಹೊರಗಡೆ ವಾತಾವರಣ ತಂಪು ಮತ್ತು ಹ್ಯುಮಿಡಿಟಿ ತೇವಾಂಶ ಜಾಸ್ತಿ ಆಗೋದ್ರಿಂದ. ಹಾಗೆ ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ ನಮ್ಮಲ್ಲಿ. ಈ ಒಂದು ವರ್ಷ ಹಳೆಯದಾದಂಥ ಅಕ್ಕಿ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ. ನಾವು ಹೊಸ ಜಸ್ಟ್ ಬೆಳೆದಿದ್ದು ಈಗ ಹೊಸ ಅಕ್ಕಿನೂ ಹೇಳ್ತೀವಿ ಷಷ್ಠಿಕ ಶಾಲಿ ಅಂತ ಹೇಳ್ಬಿಟ್ಟು, ನಮ್ಮ ಕೆಲವೊಂದು ಟ್ರೀಟ್ಮೆಂಟ್ ಮಾಡೋವಾಗ ಷಷ್ಠಿಕ ಶಾಲಿ ಅಂತ 60 ದಿನದಲ್ಲಿ ಒಳಗಡೆಗೆ ಇರುವಂಥ ಅಕ್ಕಿನ ಉಪಯೋಗಿಸ್ಬೇಕು ಅಂತ.
1: ಹಳೆಯ ಅಕ್ಕಿಯನ್ನು ಯಾಕೆ ಉಪಯೋಗ ಮಾಡಬೇಕು
0: ಅಂದರೆ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅಕ್ಕಿ, ಜೇನುತುಪ್ಪ ಇವೆಲ್ಲ ಹೊಸದಿದ್ದಷ್ಟು ಬ್ರೂಹಣ ಅಂತ ಹೇಳ್ತೀವಿ, ಅಂದರೆ ಜೀರ್ಣಕ್ಕೆ ಗುರು ಒಂಥರ ಹೆವಿ ಅಂತ, ಬೇಗ ಜೀರ್ಣ ಆಗೋದಿಲ್ಲ. ಸ್ವಲ್ಪ ಹಳೇದಾದರೆ ಜೀರ್ಣ ಬೇಗ ಆಗುತ್ತೆ ಅನ್ನೋದು ಸಲುವಾಗಿ. ಮತ್ತು ಜವೆ ಗೋಧಿ, ಬಾರ್ಲಿ, ಮೆಕ್ಕೆಜೋಳ, ಕಾರ್ನು ಇಂಥವನ್ನೆಲ್ಲ ಸ್ವಲ್ಪ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಶುದ್ಧ ಮಳೆ ನೀರನ್ನು ಕೂಡ ನೀವು ಕೇಳಬಹುದು, ಮಳೆ ನೀರು ಕೂಡ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಇವಾಗೆಲ್ಲ ಇಷ್ಟೊಂದು ಪೊಲ್ಯೂಷನ್ ಇರುವಾಗ ಅದನ್ನು ಕಲೆಕ್ಟ್ ಮಾಡೋದು ಕಷ್ಟ, ಮಾಡಿದರೂ ಸಹ ನಾವು ಮತ್ತೆ ಅದನ್ನು ಕಾಸಿ ಆಸಿನ ಕುಡಿಯಬೇಕು, ಒಳ್ಳೆಯದು. ಅದೇ ಥರ ಜೇನುತುಪ್ಪನೂ ಅಷ್ಟೇ, ಸ್ವಲ್ಪ ಹಳಿದು ಉಪಯೋಗಿಸ್ಬೇಕು. ಮತ್ತು ಜೀರ್ಣಕ್ಕೆ ಹಗುರವಾಗಿರುವಂಥ ಅಂದರೆ ಹೆಸರು ಬೇಳೆ, ಅತಿ ತೊಗರಿ ಬೇಳೆ, ಕಾಳು ಬೇಳೆಗಳು ತುಂಬ ಹೆವಿ ಇರುವಂಥದ್ದು, ಕಾಬೂಲ್ ಚೆನ್ನೆ ಇಂಥವು ತೊಗೊಳ್ಬಾರ್ದು. ದೊಡ್ಡಪತ್ರೆ, ಈ ಜೀರಿಗೆ, ಕಾಳುಮೆಣಸು ಇಂಥವನ್ನೆಲ್ಲ ಸ್ವಲ್ಪ ಸಾಂಬಾರು ಪದಾರ್ಥಗಳನ್ನ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಉಪಯೋಗಿಸಿದರೆ ನಮ್ಮ ಜೀರ್ಣಶಕ್ತಿ ಇದನ್ನು ಜಾಸ್ತಿ ಮಾಡೋದಕ್ಕೆ. ಮತ್ತು ಇವನ್ ಕೆಲವೊಂದು ಪಂಚಕರ್ಮ ಥೆರಪಿಗಳು ಸಹ ಹೇಳ್ತೀವಿ, ಯಾಕಂದರೆ ಈ ವಾತದ ಕಾಲ ಇದಿರೋದ್ರಿಂದ ಸ್ವಲ್ಪ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ ಬರೋದು ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಪಂಚಕರ್ಮದಲ್ಲಿ ಬಸ್ತಿ ಕರ್ಮನ ಸ್ವಲ್ಪ ಜಾಸ್ತಿ ಇಂಡಿಕೇಟ್ ಮಾಡ್ತೀವಿ ಮಳೆಗಾಲದಲ್ಲಿ. ಮತ್ತು ಉದ್ವರ್ತನ ಅಂತ ಹೇಳ್ಬಿಟ್ಟು ಒಂದು ಪೌಡ್ರಿಂದ ಒಂದು ಮಸಾಜ್ ಮಾಡುವಂಥ ಥೆರಪಿ ಇರುತ್ತೆ, ಅದನ್ನು ಸಹ ಅಡಾಪ್ಟ್ ಮಾಡ್ಬೋದು ಅಂತ ಉಲ್ಲೇಖ ಇದೆ. ಮತ್ತು ಪ್ರಾಣಾಯಾಮ, ಧ್ಯಾನ ಈ ಥರದ್ದೆಲ್ಲ ಸ್ವಲ್ಪ ನಮ್ಮ ದೇಹಕ್ಕೆ ಏನು ಶ್ವಾಸಕೋಶಕ್ಕೆ ಯಾವಾಗ ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಈ ಅಪಥ್ಯನೂ ತಿಳ್ಕೋಬೇಕು, ವರ್ಷ ಋತುವಲ್ಲಿ ಹಗಲು ನಿದ್ರೆ ಮಾಡಬಾರ್ದು, ಅತಿಯಾಗಿ ನೀರಿನ ಸೇವನೂ ಮಾಡಬಾರ್ದು, 3 ಲೀಟ್ರ್ ಮಿನಿಮಮ್ ಆದರೂ ಮಾಡಬೇಕು. ಈಗ ಸಮ್ಮರಲ್ಲಿ ಆದರೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಬೆವರ್ತಾ ಇರ್ತೀವಿ, ಸೆಟ್ಟಿಂಗ್ ವಾಟರ್ ಲಾಸ್ ಆಗ್ತಿರುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೂತ್ರವೂ ಹೋಗುತ್ತೆ ಜಾಸ್ತಿ. ಸೊ ನೀರನ್ನು ನೋಡಿ ತೊಗೋಬೇಕು, ಅಂದರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್, ಹಂಗೆ ಕಮ್ಮಿ ತೊಗೋಬೇಕಂತ ಹಾಗೇನಿಲ್ಲ. ಮತ್ತು ಅತಿಯಾದ ವ್ಯಾಯಾಮನೂ ಮಾಡಬಾರ್ದು, ಹಾಗಾಗಿ ಕಮ್ಮಿ ಆಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸು ಮಳೆ ಇದರಿಂದ, ಹಾಗಂತ ಅದನ್ನು ಕಮ್ಮಿನೂ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿಲಿದ್ದಾಗ ನೋಡಿಕೊಂಡು ವಾಕಿಂಗ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅದು ಬೇಕು, ಬಟ್ ಅತಿಯಾಗಿ ಮಾಡಬಾರ್ದು ಅಂತ ಅಷ್ಟೇ. ಮತ್ತು ಕರಿದ ಪದಾರ್ಥಗಳು ತಿನ್ನಬಾರ್ದು, ಸ್ವಲ್ಪ ಹೆವಿ ಟು ಡೈಜೆಸ್ಟನ್ ಹೇಳ್ತೀವಿ ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ.
1: ಜ್ವರ, ಶೀತ ಮತ್ತೆ ನೆಗಡಿ ಇವು ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಕಾಯಿಲೆಗಳು.
0: ಹೌದು ಹೌದು.
1: ಇದಕ್ಕೆ ಪರಿಹಾರ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
0: ಹೌದು. ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಣಿಸೋದು ಈ ಜ್ವರ, ಥಂಡಿ, ನೆಗಡಿ ಒಟ್ಟು ಶ್ವಾಸಕೋಶದ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸಡನ್ ಆಗಿ ಅಲರ್ಜಿಕ್ ಕೋಲ್ಡ್ ಆಗೋದು, ಯಾಕಂದ್ರೆ ವೈರಲ್ ಕೋಲ್ಡ್, ವೈರಲ್ ಫೀವರ್ ಎಲ್ಲ ಹೇಳ್ತೀವಿ, ಅವೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತುಂಬ ಕಾದು ಭೂಮಿ ಇದಾಗಿರೋದು, ಮಳೆ ಬಂದ ತಕ್ಷಣ ನೀರು ಬಿದ್ದಾಗ ಒಂದು ಸ್ವಲ್ಪ ಕೆಲವೊಂದು ವೈರಸ್ ಇದರದ್ದೆಲ್ಲ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂಥವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ತಡಿಬೇಕಂದ್ರೆ ಫಸ್ಟು ನೆಗಡಿ ಅಂದರೆ ಮೇನ್ ಆಗಿ ಎಂಟರ್ ಆಗೋದೇ ನಮ್ಮ ನೋಸು, ಥ್ರೋಟು, ಅಲ್ಲಿಂದನೇ ಅದು ವೈರಸ್ ಎಂಟರ್ ಆಗಬೇಕು,
1: ಮೂಗು,
0: ಗಂಟಲಿಂದ. ಸೊ ಅವುಗಳಲ್ಲಿ ನಾವು ಫಸ್ಟು ಅದು ಎಂಟರ್ ಆಗೋದಲ್ಲಿ ಅಲ್ಲೇ ಸಬ್ಸೈಡ್ ಮಾಡೋ ಹಂಗೆ ಮೂಗನ್ನು ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ 4 ಲೋಟ ನೀರು ಹಾಕಿರೋದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು 1 ಲೋಟ ಮಾಡಿಕೊಂಡು ಅಂದರೆ ಅಷ್ಟು ಕುದಿಸಿ ಕಾಲ್ಭಾಗ ಬಂದಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಹಾಕಿ ಸೋಸಿಟ್ಕೊಂಡು ಅದನ್ನು ಸ್ವಲ್ಪ ಮೂಗೊಳಗೆ ಎಂಟರ್ ತಾನೇ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ನಾವು.
1: ಅದಕ್ಕೆ ಏನೋ ಬೇರೆ ಔಷಧಿ ಸೇರಿಸಿದೆ?
0: ಸೇರಿಸ್ಬೇಕಂತಿಲ್ಲ, ಪ್ಲೇನ್ ವಾಟ್ರಲ್ಲಿ, ಯಾಕಂದರೆ ನೇಸಲ್ ವಾಶ್ ಇದು ಮಾಡುವಾಗ ಅದೇ ಥರ ಗಂಟ್ಲಿಗೆ ಸಹ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಯಾವಾಗ ಗಂಟ್ಲು ನೋವು ಇದು ಬಂತು ಅಂದರೆ ಗಾರ್ಗ್ಲಿಂಗ್ ಮಾಡೋದು, ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರಶಿನ ಪುಡಿ, ಉಪ್ಪು, ತುಂಬ ಇರಿಟೇಷನ್ ಇದ್ದವರಿಗೆ ಸ್ವಲ್ಪ ಜೇನುತುಪ್ಪನ ಹಾಕೋಬೋದು, ಅದನ್ನು ಗಂಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಗಂಟ್ಲು ತನಕನೂ ಕುತ್ತಿಗೆ ಎತ್ಕೊಂಡು ಗಾರ್ಗಲ್ ಮಾಡಿ ಉಗಿತಾ ಇರಬೇಕು. ಅದೇ ಥರ ಕೆಲವೊಂದು ನಮ್ಮ ಔಷಧಿಗಳು ಸಹ ಹೇಳ್ತೀವಿ, ಅಣು ತೈಲ, ಷಡ್ಬಿಂದು ತೈಲ ಅಂತ, ಇವುಗಳನ್ನ ಸಹ ನಾವು ಸ್ವಲ್ಪ ನೇಸಲ್ ಇದಕ್ಕೆ ಡೈಲಿ ರಾತ್ರಿ ಪ್ರತಿಮಶನಸ್ಯ ಅಂತ ಹೇಳ್ಬಿಟ್ಟು 2 ಡ್ರಾಪ್ಸನ್ನು ಹಾಕ್ಕೊಳ್ಬೋದು. ಅದೇ ಥರ ನಮ್ದು ಈಗ ಪೇಟೆಂಟ್ಗಳು ಕೆಲವೊಂದೆಲ್ಲ ಬಂದಿದ್ದಾವೆ, ರೈನಾಗ್ರ ಆಯುರ್ವೇದದಲ್ಲೂ ನೇಸಲ್

0: ಡೇಗಳಿದ್ದಾವೆ. ಆ್ಯಸ್ ಎ ಇಮ್ಯುನಿಟಿನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಳ್ಬೋದು ಅದನ್ನು, ಬರೀ ಬ್ಲಾಕನ್ನು ರಿಲೀಸ್ ಮಾಡಬೇಕು ಅಂತಲ್ಲ. ಸೊ ಇವುಗಳನ್ನ ಸ್ವಲ್ಪ ಡೈಲಿ ಹಾಕ್ತಾ ಇರೋದ್ರಿಂದ ನಾವು ಪದೇ ಪದೇ ಕೋಲ್ಡ್ ಕಾಫ್ ಆಗದೆ ಇರೋಂಗೆ ಮೇಂಟೈನ್ ಮಾಡ್ಕೊಳ್ಬೋದು, ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕಾಗುತ್ತೆ. ಸೊ ಅದು ಆಟೋಮೆಟಿಕಲಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದೇ ಥರ ಈ ಕೋಲ್ಡು ಕೆಮ್ಮು ಅದು ಹೆಚ್ಚಾಗಿ ಸ್ವಲ್ಪ ಒಣ ಕೆಮ್ಮು ಬರುತ್ತೆ, ಆಮೇಲೆ ಆಮೇಲೆ ಕಫ ಉಬ್ಸ ಥರ ಹಾಗೆ ಕಫ ಕಟ್ಕೊಂಡು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗೋದು, ಆ ಥರ ತೊಂದರೆಗಳು, ಮತ್ತು ಜ್ವರ ಹೆಚ್ಚಾಗಿ ಈಗ ಮಳೆ ಜಾಸ್ತಿ ಆದ ತಕ್ಷಣ ವಿವಿಧ ರೀತಿಯ ಜ್ವರಗಳು, ಈವನ್ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯಾ, ಟೈಫಾಯ್ಡ್, ಸೊಳ್ಳೆಗಳಿಂದ ಬರುವಂಥ ಈ ಮೂರು ಕಾಯಿಲೆಗಳು, ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕಡೆಗೆಲ್ಲ ಏನಾಗುತ್ತೆ, ತುಂಬ ಮಳೆ ಜಾಸ್ತಿ ಬರೋದ್ರಿಂದ, ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇರೋದೇ ಎರಡು ಕಾಲ ಅಂತಲೇ ಹೇಳ್ತೀವಿ ಹೆಚ್ಚಾಗಿ, ಬೇಸಿಗೆ ಕಾಲ ಬಿಟ್ಟರೆ ನೆಕ್ಸ್ಟ್ ಮಳೆಗಾಲ ಅಂತ, ಚಳಿಗಾಲ ಮಿನಿಮಮ್ ಇದಿರುತ್ತೆ. ಹಾಗಾಗಿ ಈ ಮಳೆಗಾಲದಿಗೆ ಕೋಸ್ಟಲ್ ಕಡೆಗೆ ಏನಾಗುತ್ತೆ, ಮಳೆ ಬಂದರೆ ನೀರು ಮರಳು ಜಾಸ್ತಿ ಇರೋದ್ರಿಂದ ಇಂಗಿ ಹೋಗುತ್ತೆ. ಆದರೆ ಬೇರೆ ಕಡೆಗೆಲ್ಲ ಏನಾಗುತ್ತೆ, ನಾನ್ ಕೋಸ್ಟಲ್ ಇದ್ರ ಕಡೆಗೆಲ್ಲ ನೀರು ನಿಂತ್ಕೊಳ್ಳುತ್ತೆ ಅಲ್ಲಲ್ಲಿ. ಸೊ ಅಲ್ಲಿಂದನೂ ಸಹ ತುಂಬ ಈ ಸೊಳ್ಳೆಗಳು ಇದು ಬರ್ತಿರ್ತದೆ. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಕೆಲವೊಂದು ಧೂಪ ಇದೆ. ನೆಕ್ಸ್ಟ್ ಇನ್ನೊಂದು ಕಾಯಿಲೆ ಅಂದರೆ ನಾನೇನೀಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಅಂತ ಹೇಳಿದೆ, ಅದ್ರ ತಕ್ಕಂಗೆ ಅಜೀರ್ಣ ಅತಿಸಾರ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗೇನು ಮಾವಿನ ಹಣ್ಣಿನ ಸೀಸನ್ ಇತ್ತು ವಸಂತ ಋತುವಲ್ಲಿ, ಅವುಗಳನ್ನ ತಿಂದಿರ್ತೀವಿ ಅದು ಒಂದು, ಮತ್ತು ಅವುಗಳಿಂದ ಸ್ವಲ್ಪ ನೊಣಗಳು ಜಾಸ್ತಿ ಆಗಿರ್ತವೆ ಎಲ್ಲ ಕಡೆಗಳಿಂದ. ಸೊ ಹಾಗಾಗಿ ಅದರಿಂದನೂ ಸಹ ಫುಡ್ ಪಾಯ್ಸನಿಂಗ್ ಆಗೋದು, ಈಗ ಮಳೆ ಬಂದ ತಕ್ಷಣ ಹೆಚ್ಚಾಗಿ ಅತಿಸಾರ, ಲೂಸ್ ಮೋಷನ್ ಆಗುವಂಥದ್ದು, ಈ ಟೈಫಾಯ್ಡ್ ಲಕ್ಷಣಗಳು ಬರೋ ಚಾನ್ಸ್ ಇರುತ್ತೆ, ನೀರು ಗಲೀಜಾಗುತ್ತೆ ಮಳೆ ಬಂದಾಗ, ಬಾವಿ ನೀರು ಸಹ ಹಾಗಾಗಿ ಅದರಿಂದನೂ ಕಾಮ್ಲೆ ಬರ್ಬೋದು, ಜಾಂಡೀಸ್ ಕಾಯಿಲೆಯನ್ನು ಸ್ವಲ್ಪ ಕಾಣಿಸ್ಕೋಬೋದು, ಮತ್ತು ಅತಿಸಾರ ಹೆಚ್ಚಾಗಿ. ಮತ್ತು ಇನ್ನೊಂದು ಮೇಜರ್ ಹೇಳಬೇಕಂದ್ರೆ ಚರ್ಮದ ಕಾಯಿಲೆ, ಯಾಕಂದರೆ ತುಂಬ ತೇವಾಂಶ ಎಲ್ಲ ಜಾಸ್ತಿ ಇರೋದು, ಇಡೀ ದಿನ ಒದ್ದೆ ಇದರಲ್ಲೇ ತಿರುಗಾಡೋದು ಕೆಲಸ ಮಾಡ್ತಾ ಇರೋದ್ರಿಂದ ಈ ಕಾಲು ಬೆರಳು ಸಂಧಿಗಳಲ್ಲಿ ಸೋಂಕು ಬರುವಂಥದ್ದು, ಫಂಗಲ್ ಇನ್ಫೆಕ್ಷನ್ ಥರ. ಮಾಮೂಲಿ ಸ್ಕಿನ್ ಸ್ವಲ್ಪ ಅಲರ್ಜಿ ಇದ್ದವರು ಸ್ವಲ್ಪ ಅದೇ ಹೆಚ್ಚಾಗುವಂಥದ್ದು, ಬಿಕಾಸ್ ಆಫ್ ಹೊರಗಡೆ ಎಕ್ಸ್ಟರ್ನಲ್ ಕ್ಲೈಮೇಟ್ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಈ ಥರದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸಂಧಿ ನೋವು, ಜಾಯಿಂಟ್ ಪೇನ್ಸ್, ಯಾಕಂದರೆ ಇದು ವಾತದ ಪ್ರಧಾನ ಕಾಲ ಅಂತ ಹೇಳಿದ್ವಿ ನಾವು, ವಾತ ಮತ್ತು ಕಫದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಈ ರೂಮಟೈಡ್ ಆರ್ಥ್ರೈಟಿಸ್ ಇದ್ದವ್ರಿಗೂ ಸ್ವಲ್ಪ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತು ಸಂಧಿವಾತ, ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನು ಹೇಳಿದ್ವಲ್ಲ, ಅವುಗಳು ಸಹ ಯೂಶ್ವಲಿ ಸ್ವಲ್ಪ ಹೆಚ್ಚಾಗುತ್ತೆ, ಅವುಗಳಿಗೂ ಸಹ ನಾವು ಕೇರ್ ತೊಗೊಳ್ಬೇಕಾಗತ್ತೆ. ಇನ್ನು ಒಂದಂದರೆ ಅತಿವೃಷ್ಟಿ ಆದರೆ, ಲಾಸ್ಟು ತುಂಬಾ ಜಾಸ್ತಿ ಅತಿವೃಷ್ಟಿಯಾಗಿ ಫ್ಲಡ್ಸ್ ಎಲ್ಲ ಬಂದಿದೆ ಅಂದಾಗ ಎಷ್ಟೋ ಜನ ಮಾನಸಿಕ ಖಿನ್ನತೆಗೂ ಹೋಗ್ತಾರೆ, ಗುಡುಗು ಸಿಡ್ಲು ಬಂದಾಗ ಹೆದರ್ಕೊಳ್ಳೋದು ಕೆಲವೊಂದು, ಆ ಥರ ಇದ್ದಾಗ ಏನು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು, ಹಿತ ನುಡಿಗಳನ್ನ ಹೇಳಬೇಕು, ಧೈರ್ಯ ತುಂಬೋದು. ಸೊ ಈ ಥರ ವಿವಿಧ ರೀತಿಯ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ಮಳೆಗಾಲದಲ್ಲಿ.
1: ಮೇಡಮ್, ನೀವು ಜ್ವರ ಶೀತ ನೆಗಡಿ ಬಗ್ಗೆ ನಮಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರದ ಬಗ್ಗೆ ಹೇಳ್ತೀರಾ?
0: ಹೌದೌದು, ಚಿಕ್ಕ ಮಕ್ಕಳಲ್ಲೇ ಬೇಗ ಸ್ವಲ್ಪ ಅಲರ್ಜಿ, ಕೋಲ್ಡು, ಅಲರ್ಜಿ, ಥಂಡಿ, ನೆಗಡಿ ಥರ ಸ್ವಲ್ಪ ಬೇಗ ವೈರಸ್ ಎಫೆಕ್ಟು ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಈ ಜ್ವರ ಬಂದಾಗ ಮಲೇರಿಯಾ, ಟೈಫಾಯ್ಡು, ಡೆಂಗ್ಯೂ ಅಂತೆಲ್ಲ ನೋಡ್ಕೊಳ್ಳೋದು ಆಮೇಲೆ, ಯಾಕೆ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಮೈ ಬೆಚ್ಚಗಾಗ್ತಾ ಇದೆ ಅಂದ ತಕ್ಷಣನೇ ಕೆಲವೊಂದು ಮನೆ ಮದ್ದುಗಳನ್ನ ಮಾಡೋದು ಒಳ್ಳೆಯದು. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ತುಳಸಿ ರಸ, ಒಂದು 10 ml ತುಳಸಿ ರಸ, ಒಂದು 2 ಚಿಟಿಕೆ ಕಾಳುಮೆಣಸು, ಜೇನುತುಪ್ಪ ಒಂದು ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪನೇ ಒಂದು ಕಾಲು ಕಾಲು ಚಮಚದಷ್ಟು ಹಾಗೆ ಸ್ವಲ್ಪ ಕುಡಿಲಿ ಕೊಡ್ತಾ ಇರ್ಬೋದು. ಮತ್ತು ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಯೋದು, ಅದಕ್ಕೂ ಸ್ವಲ್ಪ ಶುಂಠಿ ತುಳಸಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಸಹ ಕುಡಿಬೋದು, ಅರ್ಶಿನ ಹಾಕ್ಕೊಂಡು ಅದು ಕೂಡ. ಇನ್ನೊಂದು ಅಮೃತ ಸತ್ವ ಅಂತಲೇ ಸಿಗುತ್ತೆ, ಈ ಅಮೃತ ಬಳ್ಳಿದೆ ಎಕ್ಸ್ಟ್ರಾಕ್ಷನ್ ಪೌಡ್ರ್ ಸಿಗುತ್ತೆ, ಅದನ್ನು ಮಕ್ಕಳಿಗೆ ಒಂದೊಂದು ಚಿಟಿಗೆ, ಅದು ಸಹ ತುಂಬ ಒಳ್ಳೆ ಬಾಡಿ ಇಮ್ಯುನಿಟಿ ಬೂಸ್ಟರು, ಆ್ಯಸ್ ವೆಲ್ ಆಸ್ ಜ್ವರ ಹರ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಜ್ವರ ಬರೋಕ್ಕೆ ಮುಂಚೆನೂ ಸಹ ನಾವು ಆ್ಯಸ್ ಎ ಪ್ರಿಕಾಷ್ನರಿ ಅದನ್ನು ಯೂಸ್ ಮಾಡ್ಬೋದು. ಅದೇ ಥರ ಈಗ ಮಾರ್ಕೆಟಲ್ಲೂ ನಮಗೆ ಸಿಗುತ್ತೆ ಅಮೃತಾರಿಷ್ಟ ಅಂತ, ಹಂಗಿರ ವಿರಾಲ್ ಪ್ಲಸ್ ಅಂತೇಳಿ, ಆ ಥರ ಕೆಲವೊಂದು ಅವೆಲ್ಲ ಔಷಧಿಗಳು ಉಪಯೋಗಿಸುವಾಗ ಆದಷ್ಟು ಹತ್ತಿರ ಇರುವಂಥ ವೈದ್ಯನ ಕಂಡುಬಿಟ್ಟೇ ತೊಗೊಳ್ಳಿ. ಬಟ್ ಕಾಮನ್ನಾಗಿ ನಾವು ಅಮೃತ ಬಳ್ಳಿ, ತುಳಸಿ ಮತ್ತು ಕಿರಾತಿ ತಿಕ್ತ ಅಂತ ಸಿಗುತ್ತೆ, ಇವನ್ ದರಿಸಲ್ಸು ಜ್ವರ ಹರ ಅಂತ ಹೇಳ್ತೀವಿ, ಅವುಗಳನ್ನ ನಾವು ಮನೆಯಲ್ಲೇ ಕಷಾಯ ಮಾಡಿ ಕುಡಿಯಬೋದು, ಇಲ್ಲ ರಸ ತೆಗೆದುಬಿಟ್ಟು ಈ ಥರ ಜೇನುತುಪ್ಪ ಮಿಕ್ಸ್ ಮಾಡಿನೂ ಇದು ಮಾಡ್ಬೋದು. ಈ ಥರ ಮಾಮೂಲಿ ಥಂಡಿ ನೆಗಡಿ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನು ಕಾಯಿಸಿ ಆಯಿಸಿ ಕುಡಿಬೇಕು ಮಕ್ಕಳಿಗೆ. ಎಸ್ಪೆಷಲಿ ನಾವು ಮಳೆಗಾಲ ಶುರುವಾದ ತಕ್ಷಣನೇ ನೀರನ್ನು ಅಟ್ಲೀಸ್ಟ್ 1/4 ತನಕ ಆದರೂ ಇಲ್ಲ ಅಟ್ಲೀಸ್ಟ್ 1/2 part ಆದರೂ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿಟ್ಕೊಂಡು ಕುಡಿಯೋದು ಒಳ್ಳೆಯದು. ಮತ್ತು ಅದೇ ಥರ ಮನೆಯ ಸುತ್ತಮುತ್ತ ಸೊಳ್ಳೆಗಳಾಗ್ತವೆ, ಈ ಜ್ವರ ಬರಲಿಕ್ಕೆ ಮುಖ್ಯ ಕಾರಣನೇ ಸೊಳ್ಳೆಗಳು ಜಾಸ್ತಿ ಆಗೋದಿರುತ್ತೆ. ಹಾಗಾಗಿ ಅವು ಮಳೆ ಬರೋಕ್ಕಿಂತ ಮೊದಲೇ ನಾವು ಇವುಗಳನ್ನ ನಿರ್ಗುಂಡಿ ಅಂತ ಹೇಳ್ತೀವಿ, ಈ ಲಕ್ಕಿ ಗಿಡ ಅಂಥದ್ದು, ತುಳಸಿ, ಪಾರಿಜಾತ ಮತ್ತು ಈ ಲೆಮನ್ ಗ್ರಾಸ್, ಈ ಥರದನ್ನ ಮನೆ ಸುತ್ತ ನೆಟ್ಕೊಂಡಾಗ ಆದಷ್ಟು ಸೊಳ್ಳೆಗಳು ಸ್ಪ್ರೆಡ್ ಆಗಿರೋದು ಕಡಿಮೆ ಆಗುತ್ತೆ ಅಂತ. ಅದು ಹೌದು ಅದ್ರದ್ದು ನಮ್ಮ ಇದರಲ್ಲೂ ಕೂಡ ಕ್ಲಾಸಿಕಲ್ ರೆಫರೆನ್ಸು ಇದೆ, ಧೂಪಗಳನ್ನ ಹೆಂಗೆ ಮಾಡಬೇಕು ಅನ್ನೋದು. ಅದನ್ನು. ಮೊದಲ ಕಾಲದಲ್ಲಿ ಸೆಗಣಿದು ಭರಣಿ ಮಾಡ್ತಿದ್ರಲ್ಲ ಅವಾಗ್ಲೇ ಅದ್ರ ಜೊತೆಗೇನೆ ಸ್ವಲ್ಪ ಬೇವಿನ ಎಲೆ, ಈ ಹೊಂಗೆ ಗಿಡ ಅಂತ ಹೇಳ್ತೀವಿ ಅದ್ರದ್ದು ಎಲೆ, ಮತ್ತೆ ಮನೆಯಲ್ಲೇ ಸಿಗುವಂತ ಒಂದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಸಾಸಿವೆ, ತುಳಸಿ ಬೀಜಗಳು, ಈ ಕರ್ಪೂರ.

0: ಈವನ್ ಚೆಂಡು ಹೂವಿನ ದಳ ಹೇಳ್ತಾರೆ, ಅದರಲ್ಲಿ ಆಲ್ಸೋ ವೆರಿ ಗುಡ್ ಧೂಪ ಹಾಕಿದರೆ ಅವೆಲ್ಲದೂ ಒಂದು ಪೇಸ್ಟ್ ಥರ ಮಾಡಿಕೊಂಡು ಈ ಸಗಣಿ ಜೊತೆಗೂ ಸೇರಿಸ್ಕೊಂಡು ಅದಕ್ಕೆ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಇಂಥವನ್ನೆಲ್ಲ ಹಾಕಿನೇ ಒಣಗಿಸ್ಬಿಡ್ತಿದ್ರು. ಸದ್ಯಕ್ಕೆ ನಾವೇನು ಮಾಡ್ಬೋದು, ಒಂದು ಕಾಯಿ ಚಿಪ್ಪೆ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಕರ್ಪೂರ, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ ಮತ್ತು ಬೇವಿನ ಎಲೆ, ಸಾಸಿವೆ ಅಂತೂ ಮನೆಯಲ್ಲಿರುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ ಅವುಗಳ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು, ತುಳಸಿ ಬೀಜ ಸಿಗುತ್ತೆ ಮಾರ್ಕೆಟಲ್ಲಿ, ಅವುಗಳನ್ನ ತಂದುಬಿಟ್ಟು ಏನು ನಾವು ಕಾಯಿ ತೆಗೆದು ಸಿಪ್ಪೆ ಇದಿರುತ್ತೆ ಅದರಲ್ಲಿ ಅದೆಲ್ಲದನ್ನು ಹಾಕ್ಕೊಂಡು ಕರ್ಪೂರ ಹಾಕಿ ಬೇವಿನ ಎಣ್ಣೆ ಸ್ವಲ್ಪ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ನಾವು ಧೂಪ ಥರ ಹಚ್ಚಿದರೆ ಮನೆ ತುಂಬ ಅದನ್ನು ಇದು ಮಾಡ್ಕೋಬೇಕು. ಅದರಲ್ಲೂ ಕೂಡ ಈ ಧೂಪ ಹಾಕುವಾಗ ನಾವು ಒಂದು ಬೇಸಿಕ್ ತಿಳ್ಕೋಬೇಕು, ಸ್ವಲ್ಪ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕಿಟಕಿ ಬಂದ್ ಮಾಡಿ ಹಾಕಿ ಸ್ವಲ್ಪ ಇಡೀ ಮನೆಯೆಲ್ಲ ಇದು ಮಾಡಿದ್ಮೇಲೆ ಒಂದು ಸ್ವಲ್ಪ ಕಿಟಕಿ ಓಪನ್ ಮಾಡಿ ಮತ್ತೆ ಮುಚ್ಚಿಬಿಡ್ಬೇಕು, ಅವಾಗ ಜಾಸ್ತಿ ಹೊಗೆ ಇದು ಬರಲ್ಲ. ಯಾಕೆ ನಮ್ಗೆ ಇಲ್ಲೆಲ್ಲ ಸ್ವಲ್ಪ ತೇವಾಂಶ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಅನ್ಸುತ್ತೆ, ಅದರಲ್ಲೂ ನಾವು ಈ ಥರದ ಫುಲ್ ಬ್ಲಾಕ್ ಮಾಡಿಕೊಂಡ್ರೆ ಅದೊಂದು ಪ್ರಾಬ್ಲಮ್. ಸೊ ಅದನ್ನು ಒಂದು ಸ್ವಲ್ಪ ಕೇರ್ ತೊಗೊಂಡು ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ಕವರ್ ಆಗೋಂಗೆ, ಸೊಳ್ಳೆಗಳು ಕಚ್ಚದೆ ಇರೋಂಗೆ, ಆ ಥರ ಮಕ್ಕಳಿಗೆ ಜ್ವರ ಜೊತೆಗೆ ಥಂಡಿ ನೆಗಡಿನೂ ಜಾಸ್ತಿ ಆಗ್ತಾ ಇರುತ್ತೆ, ಒಣ ಕೆಮ್ಮು ಆ ಥರ ಹಂಗೆ. ಈಗಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವುಗಳು ಜಾಸ್ತಿ ಮಾಡ್ಕೊಳ್ಳೋಕೆ ಅಂತಲೇ ನಾವು ಅರ್ಶಿನ ಬೇರನ್ನೇ ಒಲೆ ಮೇಲೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಸುಟ್ಟರೆ ಅದರಿಂದ ಒಂದು ಹೊಗೆ ಬರುತ್ತೆ. ಜಾಸ್ತಿ ನೋಸ್ ಬ್ಲಾಕು ಯಾರಿಗೆ ಜಾಸ್ತಿ ಥಂಡಿ ಇರುತ್ತೋ ಅಂಥವ್ರಿಗೆ ಅದನ್ನು ಮೂಗಿಂದ ಹಿನ್ನೆಲೆ ಮಾಡಬೇಕು, ಬಾಯಿಂದ ಬಿಡಬೇಕು, ಬಾಯಿಂದ ತೊಗೊಳ್ಳೋದು ಮೂಗಿಂದ ಬಿಡೋದು, ಆ ಥರ ಮಾಡ್ಬೋದು. ಅರ್ಶಿನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದದ್ದು ಗ್ರ್ಯಾನ್ಯೂಲ್ಸ್ ಟೈಪ್ ಬರುತ್ತೆ, ಅದನ್ನು ಮಕ್ಕಳಿಗೆ ತಿನ್ನಿಸಿಕೊಡ್ಬೋದು. ಕಲ್ ಸಕ್ಕರೆ ಹಾಕ್ಕೊಳ್ಬೇಕು ಮತ್ತು ತುಳಸಿ ರಸ ಒಂದು ಚಮಚ, ಕಾಳು ಮೆಣಸಿಂದು ಪೌಡ್ರು ಎರಡು ಚಿಟಿಗೆ ಹಂಗೆ ಹಾಕೊಳ್ಳೋದು, ಮತ್ತು ಇಪ್ಲಿ ಅಂತ ಸಿಗುತ್ತೆ ಬಿಟ್ಟು ಅದರದ್ದು ಪೌಡ್ರ್ ಮಾಡ್ಕೊಂಡು ಒಂದು ಎರಡು ಚಿಟಿಗೆ ಹಾಕೊಳ್ಳೋದು. ಇಂಥವನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ದಿನಕ್ಕೊಂದು ಎರಡು ಮೂರು ಸರಿ ಹಂಗೆ ಸ್ವಲ್ಪ ಕೊಡ್ತಾ ಇರಬೇಕು. ಈ ತುಳಸಿ ಆಡ್ಸೋಗೆ ಅಂತ ಹೇಳ್ತೀವಲ್ಲ, ತುಂಬ ಕಫ ಇದ್ದಾಗ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು, ಸ್ವಲ್ಪ ಅದು ಕಹಿ ಇರುತ್ತೆ, ಬಟ್ ಅದು ಸಬ್ ಸೈಡ್ ಅದಕ್ಕೆ ಹೇಳ್ತೀವಿ ಬೆಲ್ಲ ಅಥವಾ ಜೇನುತುಪ್ಪನ ಮಿಕ್ಸ್ ಮಾಡಿ ಅಂತ, ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ.
1: ಮಳೆಗಾಲದಲ್ಲಿ ತೇವಾಂಶ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆಲ್ಲ ಮಳೆ ನೀರಲ್ಲೆಲ್ಲ ಕಾಲು ಹಾಕಿದ್ರೆ
2: ಕಾಲಿನ ಬೆರಳುಗಳ ಸಂಧಿಗಳ ನಡುವೆ ಫಂಗಸ್ ಆಗಿರುತ್ತೆ ಅಲ್ವಾ?
1: ಎಸ್ಪೆಷಲ್ ಆಗಿ ಕೃಷಿಕರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಕಾಣ್ತದೆ, ಮತ್ತೆ ಮನೆಯಲ್ಲಿ ಪದೇ ಪದೇ ನೀರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕಾಣುತ್ತೆ. ಇದಕ್ಕೆ ಒಂದು ಪರಿಹಾರ ಏನು ಅಂತ
0: ಹೇಳಿ? ಇದಕ್ಕೆ ಮುಖ್ಯ ಕಾರಣನೇ ತೇವಾಂಶ ಇರುವಂತಹ ಬಟ್ಟೆಗಳು ಸಹ, ಅದರಿಂದ ಈ ಫಂಗಲ್ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಈವನ್ ಕಾಲುಗಳಲ್ಲಿ ಅಷ್ಟೇ ಅಂತಲ್ಲ, ಕೊಂಕ್ಳಲ್ಲಿ ಇರೋದು, ತೊಡೆ ಸಂದಿಗೆ ಆಗುವಂತಹ ಈ ಫಂಗಲ್ ಇನ್ಫೆಕ್ಷನ್ಸು ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬಟ್ಟೆಗಳು ಬದ್ದೆ ಆ ತಕ್ಷಣ ತೆಗೆದ್ಬಿಟ್ಟು ಒಣ ಬಟ್ಟೆ ಹಾಕೊಳ್ಳೋಂಥದ್ದು. ಈವನ್ ನಾವು ಫ್ಲಡ್ ಬಂದಾಗೆಲ್ಲ ವಿಸಿಟ್ ಮಾಡಿದ್ವಿ ಮೊದಲೆಲ್ಲ, ಅವಾಗಲೂ ಸಹ ನಾವು ನೋಡಿದ್ವಿ ಕಾಲಿನ ನಂಜಿಂದು ತುಂಬ ಪ್ರಾಬ್ಲಮ್ ಇತ್ತು ತುಂಬ ಜನಕ್ಕೆ. ಅದಕ್ಕೆ ಮನೆಯಲ್ಲೇ ಒಂದು ಮಾಡ್ಕೊಳ್ಳೋಂಥ ಒಂದು ಆಯಿಂಟ್ಮೆಂಟ್ ಇದೆ ನಮ್ಮಲ್ಲಿ, ಒಂದು ಬಿಳಿ ಮಲಹಂ ಅಂತೇಳಿ ಗೌರ್ಮೆಂಟ್ ಇದ್ರಲ್ಲಿ ಮೊದಲು ಬರ್ತಾ ಇತ್ತು, ಅದನ್ನೇ ಗಂಧಕಾದ್ಯ ಮಲಹರ ಅಂತೇಳಿನೂ ಈಗ ಮಾರ್ಕೆಟಲ್ಲಿ ಸಿಗುತ್ತೆ. ಇದರಲ್ಲಿ ಏನು ಅಂದರೆ ಕೊಬ್ಬರಿ ಎಣ್ಣೆ ಮೂರು ಭಾಗ ತೊಗೋಬೇಕು, ಅದರಲ್ಲಿ ಒಂದು ಭಾಗ ಅಷ್ಟು ಈ ಮೇಣ, ಈ ಜೇನು ಗೂಡಿಂದು ಏನು ವ್ಯಾಕ್ಸ್ ಅದು ಅರ್ಶಿನ ಪುಡಿ. ಫಸ್ಟು ತೆಂಗಿನ ಎಣ್ಣೆನ ಒಂದು ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು, ಅದು ಬಿಸಿ ಆಗ್ತಾ ಆಗ್ತಾನೆ ಅದನ್ನು ಅಂದಾಜು ಒಂದು ಥರ್ಡ್ ಪಾರ್ಟ್ ಅದನ್ನು ಹಾಕಿ ಬಿಸಿ ಮಾಡ್ತಾ ಹೋದಂಗೆ ಸ್ವಲ್ಪ ಗಟ್ಟಿ, ಆವಾಗಲೇನು ಚೆನ್ನಾಗಿ ಒಂದು ಚಮಚ ಅರ್ಶಿನ ಪುಡಿ ಹಾಕಿ ಸೇಮ್ ಮಲಾಮ್ ಥರನೇ ಆಗುತ್ತದು. ತೆಂಗಿನ ಎಣ್ಣೆ ಹಾಕಿ ಇದು ಮಾಡಿದ್ಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು, ಅದನ್ನು ಡೈಲಿ ರಾತ್ರಿ ಹಚ್ಕೊಂಡು ಮಲ್ಕೋಬೇಕು, ಬೆಳಗ್ಗೆ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಮೇಣ ಅದು ವ್ಯಾಕ್ಸ್ ಸ್ವಲ್ಪ ಜಿಡ್ಡು ಇದು ಹಂಗಿರುತ್ತೆ, ಸೊ ಅದನ್ನು ಹಾಗೆ ಬಿಟ್ಕೊಂಡ್ರೆ ಮತ್ತೆ ಮರುದಿನ ಹೋದಾಗ ಅದಕ್ಕೆಲ್ಲ ಮಣ್ಣು ಧೂಳು ಎಲ್ಲ ಹಿಡಿದು ಜಾಸ್ತಿ ಆಗುತ್ತೆ. ದಿನ ಬೆಳಗ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ ಥರದ್ದು ಹಾಕಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಮಲ್ಲಿಗೆ ಹೂವಿನ ಇದ್ದರೆ ಎಲೆದೇ ಸ್ವಲ್ಪ ರಸ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ಬಿಟ್ಟು ಹಚ್ಕೊಳ್ಬೋದು, ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರದ್ದು ಇವಾಗ ನಮಗೆ ಮಾರ್ಕೆಟಲ್ಲಿ ಕೂಡ ಜಾತಿ ಅದಿತ ಇಲ್ಲ ಅಂತ ಸಿಗುತ್ತೆ, ಗಂಧಕಾದ್ಯ ಮಲಹರ ಅಂಥೇಳಿ ಒಂದು ಆಯಿಂಟ್ಮೆಂಟ ಸಿಗುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈವನ್ ಈ ಫಂಗಲ್ ಇನ್ಫೆಕ್ಷನ್ಸ್ಗಳಲ್ಲಿ ನಾವು ಇದನ್ನು ಹೇಳ್ತೀವಿ, ತೆಂಗಿನ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ಬೆಂಕಿ ಹಾಕಿ ಸುಟ್ಬಿಟ್ಟು ಕೊಬ್ಬರಿ ಸಮೇತ ಅದ್ರದ್ದೇನು ಬೂದಿ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೋದು, ಏನು ಸ್ವಲ್ಪ ಕಪ್ಪು ಮಸಿ ಹಂಗಿರುತ್ತೆ ಅದು, ಅದನ್ನು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಅದರಲ್ಲಿ ಸೋನು ನಾವು ಸ್ವಲ್ಪ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡ್ಕೋಬೋದು. ಸೊ ಮುಖ್ಯ ಅಂದರೆ ಮಳೆಗಾಲದಲ್ಲಿ ಈ ಚರ್ಮ ಕಾಯಿಲೆ ಬರೋದು ಹೆಚ್ಚಾಗಿ ಒದ್ದೆ ತೇವಾಂಶ ಇದರಿಂದ, ಮತ್ತು ನಮ್ಮದು ಕಾಲನೇ ಇದು ವಾತ ಮತ್ತು ಕಫದ ಪ್ರಾಬ್ಲಮ್ ಇದ್ದಿರೋದ್ರಿಂದನೂ ಸ್ವಲ್ಪ ಕಾಣಿಸೋದು ಇದಿರುತ್ತೆ. ಹಾಗಾಗಿ ಸ್ವಲ್ಪ ಈ ನಂಜು ಪದಾರ್ಥಗಳನ್ನು ಬಿಡಬೇಕು, ಆಲೂಗಡ್ಡೆ, ವಟಾಣಿ, ಕಡಲೆ ಇಂಥವೆಲ್ಲ, ಸ್ವಲ್ಪ ಬದನೆಕಾಯಿ ಇವುಗಳನ್ನ, ನಮ್ಮ ಈ ಕಡೆ ಫಿಶ್ ಈಟರ್ಸ್ ಇದ್ರೆ ಬಂಗಡೆ ಫಿಶ್ ಮೀನ್ ಅಂತ ಹೇಳ್ತೀವಿ, ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಈ ಅಲರ್ಜಿಗಳು ಇದನ್ನು ಕಮ್ಮಿ ಮಾಡ್ಬೋದು, ಮತ್ತೆ ಈ ತೇವಾಂಶನ ಜಾಸ್ತಿ ಇಲ್ದಾರ ನೋಡ್ಕೋಬೇಕು.
1: ಮಳೆಗಾಲದಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಅಂತೀರಾ?
0: ಅದೇ ಆದಷ್ಟು ಈಸಿ ಟು ಡೈಜೆಸ್ಟ್ ಇರಬೇಕು, ಜೀರ್ಣ ಚೆನ್ನಾಗಿ ಆಗೋಂಗಿರಬೇಕು, ಮತ್ತು ಟೈಮ್ ಟೈಮ್ ತಿನ್ನಬೇಕು. ಹಂಗಂಥೇಳಿ ಖಾಲಿ ಹೊಟ್ಟೆಲಿದ್ದರೂ ಇದು ಮಾತ ಕಾಲ ಆಗಿರೋದ್ರಿಂದ ತುಂಬ ಜನಕ್ಕೆ ನೋಡ್ತೀವಿ ಬ್ಲೋಟಿಂಗು, ಅಜೀರ್ಣ ಥರ, ಅಸಿಡಿಟಿ ಆಗೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಮ್ಮ ಆಹಾರದಲ್ಲಿ ಕೂಡ ಶುಂಠಿ, ಈ ಬೆಳ್ಳುಳ್ಳಿ ಪದಾರ್ಥ ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಬಡೆ ಸೊಪ್ಪು, ಜೀರಿಗೆ, ಅಜ್ವಾಯನ ಇಂಥವನ್ನು ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟು ಅವಾಗವಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಅರೆದು ತಿಂತಾಯಿದ್ರು ಸಾನು.

0: ನಮ್ಮ ಜೀರ್ಣಶಕ್ತಿನ ನಾವು ಮೇಂಟೈನ್ ಮಾಡ್ಕೋಬೋದು. ಮತ್ತು ಹೆವಿ ಪದಾರ್ಥಗಳನ್ನ ತೊಗೊಬಾರ್ದು. ಸೊಪ್ಪು ತರಕಾರಿಗಳು ಸಿಕ್ಕರೆ ಅದು, ಮತ್ತು ಇವನ್ ಹೀರೆಕಾಯಿ ಇರ್ಬೋದು, ಪಟ್ಲಕಾಯಿ ಥರದ್ದು, ಅಂಡರ್ ರೂಟ್ಸನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಈ ಗೆಡ್ಡೆ ಗೆಣಸುಗಳು ಏನು ಬರ್ತಾವಲ್ಲ ಅವನ್ನ ಹೆವಿ ತೊಗೊಬಾರ್ದು, ಯಾಕಂದರೆ ಅವೆಲ್ಲ ಹೆವಿ ಟು ಡೈಜೆಸ್ಟ್, ಜೀರ್ಣಕ್ಕೆ ಲೇಟ್ ಅಂತ ಹೇಳ್ತೀವಿ ಅದು. ಹಾಗಾಗಿ ಸ್ವಲ್ಪ ಅವುಗಳನ್ನ ಕಮ್ಮಿ ಮಾಡಬೇಕು. ಕಾಲಕ್ಕೆ ತಕ್ಕಂಗೆ ನಮ್ಮ ದೇಹದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಈಗ ವಸಂತ ಋತು ಅಂತ ಏನು ಹೇಳ್ತೀವಿ ಬೇಸಿಗೆ, ಅವಾಗ ಕಫ ಪ್ರಧಾನ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಅಲರ್ಜಿ ಥಂಡಿ ಕೆಮ್ಮು ಇರುತ್ತೆ ಅವ್ರಿಗೆ ಸ್ವಲ್ಪ ವಮನ ಇದೆಲ್ಲ ಮಾಡಿ ತೆಗಿತೀವಿ. ಈ ವರ್ಷ ಋತು ಮತ್ತು ಈ ಶರದ್ ಇದರಲ್ಲೆಲ್ಲ ಏನಾಗುತ್ತೆ, ವಾತ ಜಾಸ್ತಿ ಆಗುತ್ತೆ. ಈ ವಾತದ ರಿಲೇಟೆಡ್ ಅದೇ ಭಸ್ತಿಕರ್ಮ ಈ ಥರದ್ದು ಇದು ಮಾಡ್ಕೊಳ್ಳೋಂಥದ್ದು. ಅದೇ ಶರದ್ ಋತು ಬಂತು ಅಂದರೆ ನೆಕ್ಸ್ಟ್ ಚಳಿಗಾಲದ ಬಂದಾಗ ಪಿತ್ತ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಪಿತ್ತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದು ತಕ್ಕಂಗೆನೆ ಅವಾಗಿಂದ ಆಹಾರ. ಹಾಗಾಗಿ ನೋಡಿ
1: ಹೌದು,
0: ಯಾಕೆಂದ್ರೆ ಈ ನಮ್ಮ ಹೊರಗಡೆ ವಾತಾವರಣನೂ ಪಂಚಭೌತಿಕ, ನಮ್ಮ ದೇಹನೂ ಪಂಚಭೌತಿಕ ಇರೋದ್ರಿಂದ ಬದಲಾವಣೆ ಆಗ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ. ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು.
1: ಹಾಗೇನೆ ಮೇಡಮ್, ವೃದ್ಧರ ಬಗ್ಗೆ ನಾವು ಯಾವ ತರದ ಕಾಳಜಿಯನ್ನ ತಗೊಳ್ಬೇಕು ಅಂದ್ರೆ, ಅವರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ವೃದ್ಧರಲ್ಲಿ ರೋಗ
0: ನ್ಯಾಚುರಲ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ,
1: ಅವರಿಗೆಲ್ಲ ಯಾವ ತರದ ಒಂದು ಉಪಚಾರಗಳನ್ನ ಮಾಡಬೇಕು?
0: ಈಗ ವೃದ್ಧರಲ್ಲಿ ಏನಾಗಿರುತ್ತೆ ಅಂದ್ರೆ ಕ್ಲೈಮೆಟಿಕ್ ಚೇಂಜಸ್ ಇರೋದ್ರಿಂದ ಸ್ವಲ್ಪ ಥಂಡಿ ನೆಗಡಿನೂ ಆಗ್ಬೋದು. ವಯಸ್ಸಾದವ್ರಿಗೆ ಏನಾದ್ರೂ ಒಳಗಡೆ ಲಂಗ್ಸ್ ಮೊದಲೇ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಬೇಗ ದಮ್ಮು ಹೇಳ್ತೀವಲ್ಲ ಉಪ್ಸ, ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ಸ್ವಲ್ಪ ಈ ಆಡ್ಸೋಗೆ ರಸ ಮತ್ತು ಈ ಸೈಂಧವ ಲವಣ, ಈ ಹರಳುಪ್ಪು ಇಂಥವನ್ನು ಸ್ವಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊಡುವಂಥದ್ದು. ಹ್ಞೂ, ಅದೇ ಯಾಕೆಂದರೆ ಬೇಗ ಕಫನ್ನು ಕರಗಿಸಿ ಕ್ಲೀನಾಗಿ ಹೋಗೋದಕ್ಕೆ ಸೈಂಧವ ಲವಣ ಹರಳುಪ್ಪು ಸೇರಿಸಿದಂಥ ಸಾಸಿವೆ ಎಣ್ಣೆ ಅದನ್ನು ಸಹ ಸ್ವಲ್ಪ ಎದೆಗೆ ಹಚ್ಕೊಳಕ್ಕೆ ಹೇಳಬೇಕು. ಬೆನ್ನಿಗೆ ಮುಂದೆ ಕೆಳಗಿಂದ ಮೇಲ್ಗಡೆಗೆ ಲೈಟ್ ಮಸಾಜ್ ಮಾಡುವಂಥದ್ದು. ಮತ್ತು ರಾತ್ರಿ ಸ್ವಲ್ಪ ಬೇಗ ಊಟ ಮಾಡಬೇಕು. ವಯಸ್ಸಾದಮೇಲೆ ಸ್ವಲ್ಪ ಜೀರ್ಣಶಕ್ತಿನೂ ನ್ಯಾಚುರಲ್ ಆಗಿ ಕಮ್ಮಿ ಆಗಿರುತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂಗೇನು ಕಮ್ಮಿ ಇರೋದ್ರಿಂದ ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದನೂ ಅವ್ರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಪದೇ ಪದೇ ಥಂಡಿ ಕೆಮ್ಮಿದಾಗೋದು, ಮತ್ತು ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತೊಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ಥರ ಸೊಪ್ಪುಗಳು ತಿನ್ನುವಂಥದ್ದು, ಮೈಲ್ಡ್ ಲ್ಯಾಕ್ಸೆಟಿವ್ಸ್ ಸಿಗ್ತವೆ ನಮ್ಮ ದಬಿಯಾರಿಷ್ಟ ಅಂಥದ್ದು, ಈ ಫ್ರೀ ಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ ಆ ಥರದ ಕೆಲವೊಂದು ಆ ಥರ ಔಷಧಿಗಳನ್ನ ವೈದ್ಯನ ಕಂಡೆ ತೊಗೊಳ್ಳಿ ಬೆಟರು. ಬಟ್ ಮನೇಲಿ ಔಷಧಿ ಅಂತ ತ್ರಿಫಲ ಚೂರ್ಣ ಈ ಥರದ ಹರಿತಕ್ಕಿ ಅಂತ ಅಳಿಲೆಕಾಯಿ ಅಂಥವೆಲ್ಲ ಮೊದಲು ಕಾಲ ತೊಗೋತ, ಅದನ್ನು ಸ್ವಲ್ಪ ಮೈಲ್ಡ್ ಆಗಿ.
1: ಹಾಲು ಸೇವನೆ,
0: ಹಾಲನ್ನು ರಾತ್ರಿ ಟೈಮ್ ತೊಗೊಳ್ಬಾರ್ದು, ಎಸ್ಪೆಷಲಿ ಮಳೆಗಾಲದಲ್ಲಿ ಕೂಡ ಕಫ ಸ್ವಲ್ಪ ಕಟ್ಟೋ ಚಾನ್ಸಸ್ ಇರೋದ್ರಲ್ಲಿ. ಮಾಮೂಲಿಯಾಗಿ ಏನೂ ತೊಂದರೆ ಇಲ್ಲ. ಮತ್ತು ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅವರು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಕೆನೆ ತೆಗೆದು ಯೂಸ್ ಮಾಡಿದರೆ ಅದೇನಷ್ಟು ತೊಂದರೆ ಆಗಲ್ಲ. ಯಾರಿಗೆ ಸ್ವಲ್ಪ IBS ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಪೂರ್ತಿ ಬಿಟ್ಬಿಡಿ ಅಂತ ಹೇಳ್ತೀವಿ. ಯಾಕಂದರೆ ಅಂಥವ್ರಿಗೆ ಸ್ವಲ್ಪ ಪದೇ ಪದೇ ಮೋಷನ್ ಆಗಿ ಇಂಟೆಸ್ಟೈನ್ ಇರಿಟೇಷನ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅಂಥವ್ರಿಗೆ ಬಿಟ್ಬಿಟ್ಟು ಮಜ್ಜಿಗೆ ತೊಗೋಬೇಕು. ಮೇಯ್ನ್ ಆಗಿ ಹಾಲು ಬದಲಿಗೆ ಮಜ್ಜಿಗೆ ಯೂಸ್ ಮಾಡ್ಬೋದು, ಮಜ್ಜಿಗೆ ಏನು ತೊಂದರೆ ಇಲ್ಲ. ಮಜ್ಜಿಗೆಗೆ ನೀವು ಮಳೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಸ್ವಲ್ಪ ಇಂಥವೆಲ್ಲ ಹಾಕ್ಬಿಟ್ಟು ಇವನ್ ಹಿಂಗೆ ಹಾಕ್ತೇವೆ ಕೆಲವೊಬ್ರು, ಕೆಲವೊಬ್ಬರು ಈರುಳ್ಳಿನೂ ಹಾಕಿ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ, ಅಂಥದ್ದು ಮಾಡಿ ತೊಗೊಳ್ಬೇಕು. ಯಾಕೆಂದರೆ ನಮಗೆ ಇಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಮತ್ತು ಅತಿಸಾರಗಳು ಚಾನ್ಸಸ್ ಇರುತ್ತೆ ಹೆಚ್ಚಾಗಿ, ಇವನ್ ವಯಸ್ಸಾದವರು ಇರ್ಬೋದು, ಇದರಲ್ಲಿ ಮಳೆ ನೀರು ಸೇರ್ಕೊಳ್ಳೋದ್ರಿಂದ. ಸೊ ಆಗುವಾಗ ಆ ಟೈಮಲ್ಲಿ ಸ್ವಲ್ಪ ನಾವು ಈ ಥರದ್ದು ಜೀರ್ಣ ಆಗೋದಕ್ಕೆ ಅದಕ್ಕೆ ಮಜ್ಜಿಗೆ ಬೇಕೇ, ಎಸ್ಪೆಷಲಿ ಅಜೀರ್ಣ ಮತ್ತು ಲೂಸ್ ಮೋಷನ್ನು, ವಾಂತಿ, ಕೆಲವೊಂದು ಸರಿ ವಾಂತಿನೂ ಶುರುವಾಗುತ್ತೆ ಈ ಮಳೆಗಾಲದಲ್ಲಿ ತುಂಬ ಜನಕ್ಕೆ, ಅಸಿಡಿಟಿ, ಈ ಪಿತ್ತ ಜಾಸ್ತಿ ಇದಾದಾಗದ. ಹಾಗಾಗಿ ವಾಂತಿ ಕಂಟ್ರೋಲ್ ಆಗೋಂಗೆ ಇರಬೇಕು, ಜೊತೆಗೆ ಲೂಸ್ ಮೋಷನ್ ಕಂಟ್ರೋಲ್ ಆಗೋ ಥರನೂ ಇರಬೇಕು. ಲೂಸ್ ಮೋಷನ್ ಈ ಥರ ಎಲ್ಲ ಆದಾಗ ಈ ಕೊಡಿಸಿಗೆ ಬೇರು ಅಂತೇಳಿ ಸಿಗುತ್ತೆ, ಕುಟುಜ ಬೇರು ಅಂತೇಳಿ ಸಿಗುತ್ತೆ, ಅದನ್ನು ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು. ಈ ಜಾಯಿಕಾಯಿ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು, ಮತ್ತು ಮೆಂತೆ ಮೊಸರು ಕಾಮನ್ನಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು. ಇವನ್ ವಯಸ್ಸಾದವ್ರಿಗೆ ಈ ಥರದ್ದೆಲ್ಲ ಬೆಟರ್, ಅದರಲ್ಲೂ ಕಂಟ್ರೋಲ್ ಆಗದೆ ಇದ್ದರೆ, ಯಾಕಂದರೆ ಬೇದಿ ಇರ್ಬೋದು, ಜ್ವರ ಇರ್ಬೋದು, ಇವೆಲ್ಲದೂ ಮುಂದೆ ಕಾಂಪ್ಲಿಕೇಶನ್ ಬರದೆ, ಯಾಕೆ ತೊಗೊಳ್ತಾ ಇದ್ದೀವಿ ಬಿಡು ಅಂತ ಹೇಳಿ ಹಂಗೆ ವಾರಗಟ್ಟಲೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಮೂರು ದಿನ ತನಕ ನೋಡ್ಬೇಕು, 2 ದಿನ 3 ದಿನದಲ್ಲಿ ಇವನ್ ಫೀವರ್ ಆದರೂ, ವೈರಲ್ ಫೀವರ್ ಆದರೂ ಒಂದು 2-3 ಡೇಸ್ ನೋಡ್ಬೋದು ಈ ಥರದೆಲ್ಲ ಅಮೃತ ಸತ್ವ ಇಂಥವೆಲ್ಲ ತೊಗೊಂಡು ಜ್ವರ ಕಮ್ಮಿ ಆಗಂಗೆ. ನಂತರನೂ ಕಂಟ್ರೋಲ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ. ಮತ್ತು ಬೇದಿ ಇದ್ದಾಗ, ಅತಿಸಾರ ಇದ್ದಾಗ ಒಂದು ನಾವು ಕಿವಿ ಮಾತು ಹೇಳಬೇಕಂತಂದರೆ, ಯಾರಿಗೆ ಸ್ವಲ್ಪ ಬೇದಿ ಆಗ್ತಾನೆ ಇದೆ, ಮೆಡಿಸಿನ್ ತೊಗೊಂಡು ಕಂಟ್ರೋಲ್ ಬರ್ತಾ ಇದೆ ಅಂದಾಗ ಓಕೆ, ಇಲ್ಲ ಬೇದಿ ಆಗ್ತಾನೆ ಇದೆ ಮೂತ್ರ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟಾಗಿ ವೈದ್ಯರ ಹತ್ರ ಕಾಣಬೇಕು. ಯಾಕಂದರೆ ಯಾವಾಗ ಎಷ್ಟು ನಾವು ಲಿಕ್ವಿಡ್ಸ್ ತೊಗೋತಾ ಇರ್ತೀವೋ ಅದು ಮೋಷನಲ್ಲಿ ಹೋಗ್ತಾ ಇದೆ, ಮತ್ತು ಬಾಡಿ ಡಿಹೈಡ್ರೇಷನ್ ಆಗಿಲ್ಲ ಅಂತ ಒಂದು ಲಕ್ಷಣ ಇರುತ್ತೆ. ಯಾವಾಗ ಆ ಥರ ಹಂಗಿದ್ದಾಗ ಈ OR S ಹೇಳ್ತೀವಲ್ಲ, ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ, ಒಂದು ಚಿಟಿಗೆ ಉಪ್ಪು, ಈ ಥರ ತಕ್ಕೊಂಡು ಸ್ವಲ್ಪ ರಿಪೀಟೆಡ್ಲಿ ಕುಡಿತಾ ಇರಬೇಕು, ರಿಹೈಡ್ರೇಷನ್ ಥೆರಪಿ ಥರ ಹಂಗೆ. ಅದರಲ್ಲೂ ಅವಾಗಲೂ ಮೂತ್ರ ಆಗಿಲ್ಲ ಅಂದಾಗ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಹೋಗಬೇಕು. ಇವನ್ ವಾಂತಿ ಇದ್ದಾಗಲೂ ನಾನು ಒಂದು ಸಿಂಪಲ್ ಹೇಳಬೇಕು, ಯಾಕಂದರೆ ವಾಂತಿ ಅಂದ ತಕ್ಷಣ ಜನ ಏನು ಮಾಡ್ತೀವಿ, ಅಯ್ಯೋ ವಾಂತಿ ಆಯಿತು ಅಂತೀವಿ, ಮತ್ತೆ ಪದೇ ಪದೇ ಕೊಡ್ತಾ ಇರ್ತೀವಿ ತಿನ್ನೋದಕ್ಕೆ, ಅದು ಮತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್, ವಾಂತಿ ಆದಾಗ ಬರೀ ಲಿಕ್ವಿಡ್ಸ್ ಈ ಥರದ್ದು ಏಲಕ್ಕಿ ನೀರು ಮಾಡಿಬಿಟ್ಟು ಸ್ವಲ್ಪ ರಿಪೀಟ್ ಸ್ವಲ್ಪ ಕುಡಿಯೋದು, ಗ್ಯಾಪ್

0: ಕೊಡೋದು. ಈವನ್ ಸಾಸಿವೆನೂ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನು ಅರ್ದು ಬಿಟ್ಟು ಮಜ್ಜಿಗೆಲಿ ಹಾಕೊಂಡು ಕುಡಿದ್ರು ಬೇಗ ಕಂಟ್ರೋಲ್ ಬರುತ್ತೆ. ಮತ್ತು ಈವನ್ ಇಂಬೆ ರಸಕ್ಕೇ ಜೇನುತುಪ್ಪ ಹಾಕೊಂಡು ತೊಗೊಳ್ಳೋದು, ಯಾರಿಗೆ ಪಿತ್ತದಿಂದ ವಾಂತಿ ಆಗ್ತಿದೆ ಅಂತಂದಾಗ. ಹಾಗೇನು ಅಜೀರ್ಣದಿಂದ ವಾಂತಿ ಆಗ್ತಿದ್ರೆ ಹಸಿ ಶುಂಠಿ, ಯಾಕಂದರೆ ಜೀರ್ಣನ ಸಪ್ಪಲ್ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ರಿಹೈಡ್ರೇಷನ್ನು ಆಗೋ ಥರ ಹಂಗೆ ಹಸಿ ಶುಂಠಿ ಜೇನುತುಪ್ಪ ಅದನ್ನು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಸ್ವಲ್ಪ ತೊಗೊಂಡ್ಬಿಟ್ಟು ನೀರು ಕುಡಿತಾ ಇದ್ದರೆ ನಮ್ಮ ಜೀರ್ಣನೂ ಇಂಪ್ರೂವ್ ಆಗುತ್ತೆ, ಅವಾಗ ಆಟೋಮೆಟಿಕಲಿ ವಾಂತಿ ಕಮ್ಮಿ ಆಗುತ್ತೆ. ಮತ್ತು ಸಂಧಿವಾತ ಜಾಸ್ತಿ ಇರುತ್ತೆ ವಯಸ್ಸಾದವರಲ್ಲಿ. ಸೊ ಅದಕ್ಕೆ ಸಹ ನಾವು ಸಿಂಪಲ್ಲಾಗಿ ಇದಂತಂದರೆ ಮನೆಯಲ್ಲೇ ಒಂದು ನೋವಿನ ಎಣ್ಣೆನ ಮಾಡ್ಕೋಬೋದು. ಎಳ್ಳೆಣ್ಣೆ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡ್ರೆ, ಶುಂಠಿ ಒಂದು 10 ಗ್ರಾಮು, ಬೆಳ್ಳುಳ್ಳಿ ಒಂದು 10 ಗ್ರಾಮು ತೊಗೊಂಡ್ಬಿಟ್ಟು ಫಸ್ಟ್ ಇವೆರಡನ್ನು ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಎಣ್ಣೆ ಬಿಸಿಗಿಟ್ಬಿಟ್ಟು ಅದರಲ್ಲಿ ಈ ಪೇಸ್ಟನ್ನು ಹಾಕಿ ನೀರಂಶ ಎಲ್ಲ ಹೋಗಿ ಪೂರ್ತಿ ಅದು ಪೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲದು ಕೆಳಗೆ ಬಂದು ಕೂತ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಆ ಥರ ಶಬ್ದ ಬರೋದು ಕಮ್ಮಿ ಆಯಿತು ಅಂದರೆ ಅದೆಲ್ಲ ಅಂಶ ಬಿಟ್ಟಿದೆ ಅಂತ ಎಣ್ಣೆಗೆ. ಅದನ್ನು ನಂತರ ನಾವು ತಣ್ಣಗಾಗೋ ತನಕ ಇಟ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಾತ್ರಿಗೆ ಸ್ವಲ್ಪ ಲೈಟ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿಬಿಡ್ಬೋದು. ಇನ್ನು ಹರಳೆಣ್ಣೆದು ಗಿಡ ಇರುತ್ತಲ್ಲ ಅದರದ್ದು ಎಲೆ ತೊಗೊಂಡ್ಬಿಟ್ಟು ಅದು ಎಕ್ಕೆ ಎಲೆ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಬಿಸಿ ಮಾಡಿನೂ ಶಾಖ ಮಾಡ್ಕೋಬೋದು ಜಾಯಿಂಟ್ ಪೇನ್ಗಳಿಗೆ. ಇವಾಗೆಲ್ಲ ರೆಡಿಮೇಡ್ ಸಿಗ್ತವೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲ. ಫ್ಲೆಕ್ಸೋಫೆನ್ ಅಂತಿದೆ, ಮಯೋ ಸ್ಟಾಲ್ ಅಂತ ಕೆಲವೊಂದು ಸುಮಾರು ಸ್ಟಾಯಿಲ್ಗಳು ಸಿಗ್ತವೆ ನೋವಿನ ಎಣ್ಣೆಗಳಂತ. ಅದು ನೀವು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನವೂ ಬರುತ್ತೆ, ಮತ್ತು ಕಾಸ್ಟ್ ವೈಸು ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬಂದೇ ಬರುತ್ತೆ. ಸ್ವಲ್ಪ ಏನು ಪ್ರಿಕಾಷ್ನರಿ, ಮೊದಲೇ ಸ್ವಲ್ಪ ಇದ್ದಾಗಲೇ ಮಾಡ್ಕೊತ ಬರಬೇಕು. ಅದೇನಾದರೂ ಆಮವಾತ ಹೇಳ್ತೀವಿ, ಆಮವಾತ ಅಂತಂದರೆ ರೂಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಈ ಥರ ಕೆಲವೊಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡೋ, ಅಮಾವಾಸ್ಯೆ ಪೇಷಂಟ್ಗೆ ಪ್ರತಿ ವರ್ಷಕ್ಕೊಂದ್ಸರಿ ಮಳೆಗಾಲ ಶುರುವಾಗ ಮುಂಚೆನೆ ಒಂದು ಬಸ್ತಿ ಕರ್ಮ ಮಾಡ್ಕೊಂಬಿಡಿ ಅಂತ ಹೇಳ್ತೀವಿ. ನಮ್ಮಲ್ಲೊಂದು ಯೋಗ ಬಸ್ತಿ ಅಂತ ಪಂಚಕರ್ಮ ಥೆರಪಿ ಮಾಡ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆ.
1: ಮೇಡಮ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಳೆಗಾಲದಲ್ಲಿ ಕಂಡು ಬರುವ ಸಾಮಾನ್ಯ ರೋಗಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಹಾಗೂ ಆಹಾರ ಕ್ರಮಗಳು ಇವೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಭಾಗವಹಿಸಿದವರು ಸಂಧ್ಯಾ ಮಂಜೇಶ್ಕರ್. ಇದು ಕಾರವಾರ ಕೇಂದ್ರದ ಕೊಡುಗೆಯಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
3: ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
4: ಶಾಂತಕ್ಕ
5: ಏನೋ ಬಸಣ್ಣ,
4: ಚಾ ಮಾಡ್ಕೊಂಬಾ, ಟೈಮ್ ಆತ್ ನೋಡು.
5: ಹೌದ, ಮಾಡಕ್ ಇಟ್ಟಿನ್ ನಿಂದ್ರ ಮಾಡಕತ್ತೀನ.
6: ಬಸಣ್ಣ, ಬಸಣ್ಣ, ಏನ್ ಮಾಡತ್ತಿಪ್ಪ?
4: ಯಾರು?
6: ಏ, ನಾವದೇವಪ್ಪ, ಕಲ್ಲಣ್ಣಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
4: ಏ, ಹಿಂಗ್ ಹೊಂಟಿರಲ್ಲ, ಕಲ್ಲಣ್ಣಮ್ಮನ ಈ ಕಡೆ ನಮ್ಮನ ಈ ಕಡೆ ಮುಂಜಳದ.
6: ಏ, ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವಿ ಕಾಡಿ. ಕಲ್ಲಣ್ಣ ನಾನು ಇಬ್ರು ಕೂಡ ಹೊಂಟಿದ್ದೇವೆ.
4: ಬರ್ರಿ ಬರ್ರಿ, ಒಳಗ್ ಬರ್ರಿ. ಯಾಕ್ರಿ ಕಲ್ಲಣ್ಣಮ್ಮನ ಆರಾಮದಿರ್ಲ ಒಟ್ಟ?
7: ಆರಾಮದೇವಪ್ಪ, ಆರಾಮದೇವ್ ಬಸಣ್ಣ. ಏನ್ ಏನ್ ನಡೆಸಿ ಆರಾಮದೇ?
4: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ಯಾ? ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಣ್ಣ.
7: ಹೌದಪ್ಪ, ಮೊನ್ನೆ ಅವು ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗೆ ಭಾಳ ಮಾನಸಿಕ ಮಾಡ್ಕೊಂಡಾನ. ಅದು ಏನು ಮಾಡೋದು, ಮತ್ತು ಅದು ಲೋನ್ ತೊಗೊಂಡಾನಂತ ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕೆ ಭಾಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
6: ಏನು ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ, ಒಂದು ಹಂಗೆ ಇದು ಆಗಿ ದನಕರಗಳು ಸತ್ತುಪ್ಪ, ಭಾಳ ಒಂದು 7-8 ದನ ಸತ್ತು ನಾನು.
4: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
6: ರಾಷ್ಟ್ರೀಯ ಜಾನುವಾರು ಮಿಷನ್?
4: ಹೌದು.
6: ಹಂಗಂದ್ರೆ ಏನು?
4: ಏ, ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2015 ಈ ಯೋಜನೆಯನ್ನು ಪ್ರಾರಂಭ ಮಾಡೈತೆ ನೋಡು. ಮತ್ತು ಜಾನುವಾರು ಕ್ಷೇತ್ರದೊಳಗೆ ಬೆಳವಣಿಗೆ ಉತ್ತೇಜನ ಮಾಡ್ಲಿಕ್ಕೆ ಈ ಯೋಜನೆಯನ್ನು ಮತ್ತೆ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರೆ 2021 ಮತ್ತು 2022 ಈಗ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗೆ ಭಾರತದಾದ್ಯಂತ ಈ ಯೋಜನೆ ಜಾರಿಯಾಗೈತೆ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ ತಳಿ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿಯಾಗ್ಯದ. ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ 1 ವರ್ಷ ಮೇಲ್ಪಟ್ಟ ಅಂದ್ರೆ ಈಗ 8 ವರ್ಷ ಗರಿಷ್ಠ ಮೀರದಂಗ ಆಕಳಾಗಿರ್ಬೋದು, ಮನಕ್ಕಾಗಿರ್ಬೋದು, ಎಮ್ ಆಗಿರ್ಬೋದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ 70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದೆ ನೋಡು.
7: ತಿಳ್ಕೊಂಡೆ ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು? ನಮಗೆ ಗೊತ್ತಾಗ್ಲಿಲ್ಲ ಬಸಣ್ಣ.
4: ಅನ್ನಂಗ ಚಾ ತೊಗೊಂಬಂದಿ ನೀನು ಅಕ್ಕ?
5: ಆಯ್ತು ನೋಡಪ್ಪ, ಚಾ ತಂದಿನಿ.

0: ತಗೋರಿ, ಚಾ ತಗೋರಿ, ಕುಡಿರಿ.
1: ಇದು ಅಷ್ಟೇ ಗೊತ್ತಿಲ್ಲ, ಮಾಹಿತಿ ಶಾಂತಕ್ಕೂ ಗೊತ್ತೈತಿ.
2: ಶಾಂತಕ್ಕವರು ಮತ್ತು ನಿಮಗೆ ಗೊತ್ತೈತೆ ಅಂತೀರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವ ಸ್ವಲ್ಪ ತಿಳ್ಕೊಂಡ್ರಿ?
0: ಎಲ್ಲ ಗೊತ್ತದಪ್ಪ, ಚಾ ತಗೋರಿ. ಮೊದ್ಲು ನೋಡ್ ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೇ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ ಚಲೋ ಆಯ್ತು. ನೋಡು ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗಿದೆ ಇದನ್ನ. ಇದು ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
2: ಏನೇನ್ ಕೊಡ್ತಾರ್ರಿ?
0: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತೆ ತಳಿ ಸುಧಾರಣೆ, ಅರ್ಹ ಸಂಸ್ಥೆಗಳ ನೋಡ್ಕೊಂಡು ಅವ್ರ ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚು ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತ ಹಂದಿಗಳ ಉತ್ಪಾದನೆಗಳನ್ನು ಕೂಡ ಗುಣಮಟ್ಟ ಹೆಚ್ಚು ಮಾಡ್ಬೇಕನ್ನೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ. ಮನೆಗೆ ಇದ್ದು ಇದು ನೋಡು, ಇನ್ನು ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡ ಕೊಡ್ತೈತಿ. ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ. ಯಾವ್ದು ಅಂದ್ರ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ ಸಂಸ್ಥೆಗಳು ಅಂತ ಅದಾವ. ಇಲ್ಲಿ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗೆ ಕೊಟ್ಟಾರ ನೋಡಿ. ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡಿ ನಿಮಗ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೇಕು.
3: ಬಹಳ ಚಲೋ ಹೇಳಿದ್ ಶಾಂತ, ಇಷ್ಟೆಲ್ಲ ಮಾಹಿತಿ ಹೇಳಿದಿ. ಅದ್ರ ಬಸನ್ನ ಇದು ಏನಿದು ಜಾನುವಾರು ವಿಮೆ ಅಂದ್ರ?
4: ನೋಡಪ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನು ಎಲ್ಲರಿಗೆ ಲಭ್ಯವಾಗುವಂಗೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ತೆರಮ್ಯಾಗ ಒತ್ತು ಕೊಡಲಾಗ್ಯದ. ಈ ಯೋಜನೆ ಅಡಿ ಫಲಾನುಭವಿಗಳು 15% ಕೊಡುಗೆ ನೀಡುತ್ತಾರೆ ಮತ್ತು 85% ಸಬ್ಸಿಡಿ ಕೂಡ ಪಡ್ಕೋತಾರೆ. ನೋಡು,
3: ಇಷ್ಟೆಲ್ಲ ಸಬ್ಸಿಡಿ ದೊರೆತದ?
4: ಹೌದು.
2: ಮತ್ತು ಇನ್ನೊಂದು ಅಲ್ಲಿ ತಡಕತ್ತಿದ್ರು ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ.
0: ಈ ಪ್ರಯೋಜನಗಳು ಭಾಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು ನೀವು ನೋಡಿ. ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ 85% ಸಹಾಯಧನ ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದ. ಕೊಡ್ತಾರೆ ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರ ನೋಡು. ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು. ಅವು ಯಾವ ಜಾನುವಾರುಗಳು ಅಂದ್ರೆ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳಂದ್ರ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ ಸರ್ಕಾರದವ್ರು ಕೊಡ್ತಾರ ನೋಡ್.
3: ಇಷ್ಟೆಲ್ಲ ನಮಗ್ ಸಹಾಯ ದೊರೀತೈತೆ ಅಂದ್ರ ಈ ವಿಮೆ ಪ್ರಯೋಜನ ಪಡೆಯಲು ಏನೇನ ಅರ್ಹತೆ ಇರಬೇಕು ಬಸನ?
4: ನೋಡ, ಕರ್ನಾಟಕದ ಎಲ್ಲಾ ಪಶುಪಾಲಕರು ಅಂದ್ರ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು ಮತ್ತು ಜಾನುವಾರುಗಳು ಆರೋಗ್ಯವಾಗಿರಬೇಕು ಮತ್ತು ಅರ್ಜಿದಾರನಾಗಿರ್ಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರೆ ಕಿವಿ ಹಾಕ್ಲಾಗಿರ್ತದ, 3 ಟೈಪ್ ಹಾಕಿರ್ತಾರ.
3: ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ, ಒಲೆ ತರ.
4: ಹಾ, ಒಲೆ ತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರಬೇಕು ಅದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರೆ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನ ಅನುಸಾರ, ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ್ನು ಮಾಡ್ತಾರೆ. ಇನ್ನು ಇತರ ಜಾನುವಾರುಗಳ ಮೌಲ್ಯವನ್ನು ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಗದಿ ಕೂಡ ಮಾಡಲಾಗ್ತದೆ ನೋಡು.
3: ಭಾಳ ಚಲೋ ಮಾಹಿತಿ ಐತೆ ನೋಡಪ್ಪ.
2: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ರಿ. ಅರ್ಜಿ ಹೆಂಗೆ ಸಲ್ಲಿಸೋದು ಮತ್ತು ಎಲ್ಲಿ ಸಲ್ಲಿಸ್ಬೇಕು?
4: ಇದು ಶಾಂತಕ್ಕೆ ಭಾಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
2: ಹೌದಾ, ಹೇಳ್ರಿ ಶಾಂತಕ್ಕರು ಒಂದಿಷ್ಟು ನಮ್ಗೆ.
0: ಹಂಗಂತೀರಿ? ಮತ್ತೆ ನೋಡು ನೀವು ಲಘು ಲಘುನೆ ಈ ತರ ಅರ್ಜಿ ಸಲ್ಲಿಸ್ರಿ, ಮತ್ತೆ ಒಂದು ಪೇಪರ್ ಕಟ್ಟಿಂಗು ಐತಿ ನನ್ನ ಕಡೆ ನಿಮಗೆ ಕೊಡ್ತೀನಿ, ಅಂದ್ರೂ ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರೆ ಮೊದಲು ಅರ್ಹರ

0: ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ಪಶುವೈದ್ಯ ದವಾಖಾನೆಗೆ ನೀವು ಹೋಗ್ಬೇಕು. ಪ್ರಾಥಮಿಕ ಪಶುವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಒಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ, ಎಫ್ ಸಿ ಒಗಳು ಜೆ ಎಲ್ ಜಿಗಳು ಇರ್ತಾವ. ಅಲ್ಲಿ ವಿಭಾಗ 8 ಕಂಪನಿಗಳ ಅದಾವ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷಿನ್ ಪೋರ್ಟಲ್, ಇದು ನಿಮಗೆ ಗೊತ್ತಾಗಲ್ಲ, ಇದನ್ನ ನಿಮ್ ಪೇಪರ್ ಕೊಡ್ತೀನಿ, ಅದು ಒಯ್ದು ಆ ತರ ಸಲ್ಲಿಸ್ರಿ ನೀವು.
1: ಅವು ಎಷ್ಟದಾವ ಎಲ್ಲ ಮಾಹಿತಿಗಳನ್ನ ಏನಾಯ್ತಲ್ವಾ, ಅದನ್ನೆಲ್ಲ ನನಗೊಂದು ಸ್ವಲ್ಪ ಬರೆದು ಕೊಟ್ಬಿಡು ನೋಡು, ಅದನ್ನೆಲ್ಲ ನಾ ಬರ ಓದ್ತು ಎಲ್ಲ ದಾಖಲೆಗಳನ್ನ ನಾನು ತಗೊಂಡು ಸಲ್ಲಿಸಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಬೇಕಾಕವು
2: ನೋಡಪ್ಪ. ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಜಾನುವಾರಿನೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾಗ್ತು ಅಂತಂದ್ರೆ ತಮ್ಮ ಸಮೀಪದ ಪಶುಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
1: ಭಾಳ ಒಳ್ಳೆ ಮಾಹಿತಿ ಹೇಳಿದ್ವಿ ಬಸನ್ನ. ಹಂಗಾದ್ರೆ ನಾನು ಇನ್ನೂ ಹಸುಗಳನ್ನು ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನು ಹಸುಗಳನ್ನು ಖರೀದಿ ಮಾಡ್ತೀನಿಲ್ಲ, ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನು ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನು ಮಾಡ್ಕೋತೀನಪ್ಪ. ಕಲ್ಲಣ್ಣ, ಇದ್ರ ಬಗ್ಗೆ ನನಗೆ ಎಲ್ಲ ನೀನು ಎಲ್ಲ ಅಪ್ಲಿಕೇಶನ್ ಅದೆಲ್ಲ ನೀನು ಹಾಕಿಕೊಡ್ಬೇಕು ನೋಡಪ್ಪ.
3: ಹಾಕಿಕೊಡ್ತೀನಪ್ಪ, ನಾನು ತಗೋತೀನಿ ನಿನ್ನ ಜೋಡಿ. ನಾವು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನು ಇಬ್ರು ಕೂಡಿ ತಗೊಳ್ಳೋಣಂತ.
0: ಇದಕ್ಕೆ ಯಾವ್ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲ್ಲಣ್ಣ?
3: ಹಾಂ ರೀ, ಗೊತ್ತಾಯ್ತು ರೀ ಶಾಂತಕ್ಕಾರ.
2: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾನ ಆರಿತದು ಅಕ್ಕ, ಚಾ ಇನ್ನೊಂದ್ಸರಿ ಕಾಸ್ಕೊಂಡ್ ಹೋಗೋದು
0: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಲುಂಕೆ, ಮಾಂತೇಶ್ ಕೊತ್ತೀನ್ ಹಾಗೂ ಕಿರಣ್ ಶೇಖ್ತಾರ್ ಹಾಗೂ
4: ಕವಿತಾ ದೇಶ್ಮುಖ್.
5: ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೂನ್ 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು

0: ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೆಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ ಶತಕೋಟಿ ಡಾಲರ್ಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು IMA ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. IMAಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ

0: ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ಧ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ದ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾಡ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ ಭಾರತದ ಪಿವಿ ಸಿಂಧು 20-22 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡೊಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪ್ರೊಫೆಸರ್ ಹುಚ್ಚುರಯ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಈ ಗೀತೆಯ ರಚನೆ ಚಿ ಸದಾಶಿವಯ್ಯ ಅವರದ್ದು, ಸಂಗೀತ ನಿರ್ದೇಶನ ಎಸ್ ರಾಜೇಶ್ವರ ರಾವ್.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಪ್ರಮೀಳೆಯ ಸ್ತ್ರೀ ಸೈನ್ಯ ಬರ್ತಾ ಇದೆ. ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನು ಮಾಡಕ್ಕೆ ಸಿದ್ಧರಾಗಿದ್ದಾರೆ. ರಾಣಿಯಾದ ಪ್ರಮೀಳೆ ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಅಯ್ಯೋ ಪಾರ್ಥ, ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನ, ಅಂದ್ರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದ್ರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನು ಪ್ರಯೋಗಿಸಬೇಕು, ಅಷ್ಟರಲ್ಲಿ ಅಶರೀರ

ಆ ಶರೀರವಾಣಿಯನ್ನು ಕೇಳಿದ ಅರ್ಜುನ ಸ್ವಲ್ಪ ದಿಗ್ಭ್ರಾಂತನಾಗಿದ್ದಾನೆ. ತಕ್ಷಣದಲ್ಲಿ ಆ ಬಾಣವನ್ನು ತೆಗೆದು ತನ್ನ ಬತ್ತಳಿಕೆಯಲ್ಲಿ ಹಾಕೊಂಡಿದ್ದಾನೆ, ಶರಸಂಧಾನವನ್ನು ನಿಲ್ಲಿಸಿದ್ದಾನೆ. ಆ ನಂತರದಲ್ಲಿ ತನ್ನ ಆಪ್ತ ಸಚಿವರನ್ನೆಲ್ಲ ಕರೆಸಿ ಒಂದು ಸಮಾಲೋಚನೆಯನ್ನು ಮಾಡಿದ್ದಾನೆ. ಅದಾದ ಮೇಲೆ ಆ ಪ್ರಮೀಳೆಯನ್ನ ತನ್ನ ಹತ್ತಿರಕ್ಕೆ ಕರೆಸಿಕೊಂಡಿದ್ದಾನೆ. ರಣರಂಗದಲ್ಲಿ ತುಂಬಾ ಯೋಗ್ಯವಾದಂತಹ ವಿನಯವಾದಂತಹ ಮಾತುಗಳಿಂದ ಆಕೆಗೆ ಸಮಾಧಾನ ಮಾಡಿದ್ದಾನೆ. ತಾನು ಆಕೆಯನ್ನು ವಿವಾಹವಾಗುವುದಾಗಿ ಒಪ್ಪಿಕೊಂಡು ಪಾಣಿಗ್ರಹಣವನ್ನು ಕೂಡ ಮಾಡ್ತಾನೆ. ಹೀಗೆ ವಿನಯದಿಂದ ಅವಳನ್ನು ಗೌರವಿಸ್ತಾ ಅರ್ಜುನ ಪ್ರಮೀಳೆಗೆ ಹೇಳ್ತಾನೆ,

ಈಗ ಪತ್ನಿಯಾದಂತಹ ಪ್ರಮೀಳೆಯನ್ನ ಹತ್ತಿರದಲ್ಲಿ ಕುಳಿಸಿಕೊಂಡು ಅರ್ಜುನ ಹೇಳ್ತಾನೆ, ಹೇ ಪ್ರಮೀಳೆ, ನಮ್ಮ ಅಣ್ಣನಾದಂತಹ ಧರ್ಮರಾಯ ಈಗ ಅಶ್ವಮೇಧ ಯಾಗದಲ್ಲಿ ನಿರತನಾಗ್ಬಿಟ್ಟಿದ್ದಾನೆ. ಅದು ಪರಿಪೂರ್ಣವಾಗುವ ತನಕ ನಾನು ಕೂಡ ಈ ಸ್ತ್ರೀ ಸಂಬಂಧದಿಂದ ದೂರವಾಗಿರ್ತಕ್ಕಂತಹ ಒಂದು ನಿಯಮವನ್ನ ಪಾಲಿಸ್ತಾ ಇದ್ದೇನೆ. ಹಾಗಾಗಿ ಆ ನಿಯಮದಿಂದಲೇ ಕುದುರೆಯ ರಕ್ಷಣೆಗೋಸ್ಕರ ಈಗ ಗಜಪುರಕ್ಕೆ ನಾನು ಬಂದಿದ್ದೇನೆ. ಒಂದು ಕೆಲಸ ಮಾಡು, ದಯವಿಟ್ಟು ನೀನು ಕೂಡ ಸಹಕಾರವನ್ನು ಕೊಡು. ಜೊತೆ ಜೊತೆಯಲ್ಲಿ ನೈದಿಲೆಯ ಕಾಂತಿ ಹೊಂದಿರತಕ್ಕಂತಹ ಪರಮಾತ್ಮನಾದಂತಹ ಶ್ರೀಕೃಷ್ಣನ ದರ್ಶನವನ್ನು ಮಾಡು. ಆಗ ನಿನ್ನಲ್ಲಿರ್ತಕ್ಕಂತಹ ವಿಷದ ಅಂಶವೆಲ್ಲವೂ ಕೂಡ ನಾಶವಾಗಿ ಬಿಡುತ್ತೆ. ಹಾಗೆ ವಿಷ ಕನ್ಯೆಯಾಗಿರ್ತಕ್ಕಂತಹ ನೀನು ಅದನ್ನ ಹೋಗಲಾಡಿಸ್ಕೊಂಡ್ಬಿಟ್ರೆ ನಂತರ ನಾನು ನೀನು ಕೂಡ ವಿವಾಹ ಸುಖವನ್ನ ಅನುಭವಿಸಲಿಕ್ಕೆ ನಾವು ಯೋಗ್ಯರಾಗ್ತೇವೆ. ನೀನು ಕೂಡ ಸಹಕಾರದಿಂದ ಈ ಕೆಲಸವನ್ನ ನನಗೆ ಮಾಡಿಕೊಡು ಅನ್ನುವ ವಿಚಾರವನ್ನ ಅತ್ಯಂತ ವಿನಯದಿಂದ

ಅರ್ಜುನನ ಇಂತಹ ಮಾತುಗಳಿಂದ ಪ್ರಮೀಳೆ ತುಂಬಾ ಸಂತೋಷವನ್ನು ಪಟ್ಟಿದ್ದಾಳೆ. ಅವನ ಕೈಮೇಲೆ ಕೈಯಿಟ್ಟು ಭಾಷೆಯನ್ನು ಕೊಡ್ತಾ ಇದ್ದಾಳೆ. ನೀವು ಹೇಳಿದಂತೆ ನಾನು ಕೇಳ್ತೇನೆ. ಕೂಡಲೇ ಯಜ್ಞಾಶ್ವವನ್ನು ಕೂಡ ತರಿಸಿ ಸಂತೋಷದಿಂದ ಅರ್ಜುನನಿಗೆ ಕೊಟ್ಟಿದ್ದಾಳೆ. ತನ್ನಲ್ಲಿರ್ತಕ್ಕಂಥ ಎಲ್ಲ ವಜ್ರ ವೈಡೂರ್ಯ ಆಭರಣಗಳನ್ನ ಅವನಿಗೆ ಬಹುಮಾನವಾಗಿ ಕೊಟ್ಟಿದ್ದಾಳೆ. ಇಡೀ ತನ್ನ ವನಿತೆಯರ 300,000 ಸೈನ್ಯವನ್ನ ಹೊರಡಿಸಿಕೊಂಡು ಮತ್ತೆ ಗಜಪುರಕ್ಕೆ ಹೊರಟಿದ್ದಾಳೆ. ಆದರೆ ಈಗ ಅವಳ ಮನಸ್ಸಿನಲ್ಲಿರ್ತಕ್ಕಂತಹ ವಿಷಯ ಯಮನ ಮಗನಾದಂತಹ ಧರ್ಮರಾಯನನ್ನ ಕಾಣಬೇಕು. ಅವನನ್ನು ನೋಡಿ ಅವನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರವನ್ನ ಯಜ್ಞಕ್ಕೆ ಕೊಡಬೇಕು ಅನ್ನುವ ಚಿಂತನೆಯಿಂದ ಬೇಗ ಬೇಗ ಬಂದು ಗಜಪುರಕ್ಕೆ ಸಂಭ್ರಮದಿಂದ ಬಂದಿದ್ದಾಳೆ.

ಅಶರೀರವಾಣಿಯ ಮಾತನ್ನ ಕೇಳಿ ಬುದ್ಧಿವಂತನಾದ ಅರ್ಜುನ ಪ್ರಮೀಳೆಯನ್ನು ವಿವಾಹ ಮಾಡಿಕೊಂಡ, ಆಕೆಯನ್ನು ಅತ್ಯಂತ ಗೌರವದಿಂದ ಗಜಪುರಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಂತರ ತನ್ನ ಯಜ್ಞಾಶ್ವದ ಜೊತೆ ಮುಂದುವರಿತಾ ಇದ್ದಾನೆ. ನಾನಾ ದೇಶಗಳನ್ನು ಸಂಚರಿಸ್ತಾ ಅಲ್ಲಿ ಕಾಣತಕ್ಕಂತಹ ಪ್ರತಿಯೊಂದು ವಸ್ತು ವಿಶೇಷಗಳನ್ನ ಸಂತೋಷದಿಂದ ಆಶ್ಚರ್ಯದಿಂದ ನೋಡ್ತಾ ಇದ್ದಾನಂತೆ. ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಕಮಲ ಸಖನಾಗಿರ್ತಕ್ಕಂತಹ ಸೂರ್ಯ ಉದಯದಲ್ಲಿ ಹೇಗೆ ಉದ್ಭವನಾಗ್ತಾನೆ, ನಂತರ ತನ್ನ ಮಧ್ಯಾಹ್ನದಲ್ಲಿ ಹೇಗೆ ನಿಜ ಯೌವನದಿಂದ ಕಾಣ್ತಾನೆ, ಮತ್ತೆ ಸಂಜೆಯಾಗಿ ಹೇಗೆ ಸಾಮಾನ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ತನ್ನ ಕಿರಣಗಳನ್ನ ಹಿಂತೆಗೆದುಕೊಳ್ತಾನೆ. ಹೀಗೆ ಸಾಮಾನ್ಯ ಜೀವಿಗಳನ್ನ ಬದುಕಿಸ್ಕೊಳ್ತಾ ಅಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳ ಜೀವರಾಶಿಯನ್ನ ಗಮನಿಸಿಕೊಳ್ತಾ ಅರ್ಜುನ ಮುಂದುವರಿತಾ ಇದ್ದಾನೆ.

ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಪಂಚದಲ್ಲಿ ಅನೇಕಾನೇಕ ಅದ್ಭುತ ವೈಚಿತ್ರಗಳನ್ನು ನಾವು ಕಾಣಬಹುದು. ಅರ್ಜುನ ಮುಂದೆ ಹೋಗ್ತಾ ಇದ್ದಾನೆ, ಹಾಗೆ ಕುದುರೆಯ ಜೊತೆ ಅವನ ಸೈನ್ಯ ಸಾಕ್ತಾ ಇರಬೇಕಾದ್ರೆ ಅಲ್ಲಿ ಇಂತಹ ಚಿತ್ರ ವಿಚಿತ್ರಗಳನ್ನು ನೋಡ್ತಾನೆ. ಕೆಲವರು ಚರ್ಮದ ಉಡುಗೆಗಳನ್ನು ತೊಟ್ಟಿದ್ದಾರೆ, ಬಹಳ ವಕ್ರವಾಗಿರ್ತಕ್ಕಂತಹ ಅಂಗಾಂಗಗಳನ್ನು ಹೊಂದಿದ್ದಾರಂತೆ. ಕೆಲವರಿಗೆ ಒಂದೊಂದೇ ಕೈ ಇದೆ, ಇನ್ನು ಕೆಲವರಿಗೆ ಒಂದೇ ಒಂದು ಕಾಲಿದೆ, ಮತ್ತೆ ಕೆಲವರಿಗೆ ಒಂದೇ ಒಂದು ಕಣ್ಣಿದೆ, ಜೊತೆಯಲ್ಲಿ 3 ಅಡಿಗಳಷ್ಟು ಕುಬ್ಜರಾಗಿದ್ದಾರೆ, ಮತ್ತೆ ಕೆಲವರಿಗೆ ಬಹಳ ಉದ್ದನೆಯದಾದ ಮೂಗಿದೆ, ಮತ್ತೆ ಕೆಲವರಿಗೆ 3 ಕಣ್ಣಿದೆ, ಕೆಲವರಿಗೆ ನೆತ್ತಿಯ ಮೇಲೆ 2 ಕೋಡುಗಳು ಮೂಡಿದೆಯಂತೆ. ಜೊತೆಗೆ ಒಂದೇ ಕೂಡಿರತಕ್ಕಂಥವರು ಕತ್ತೆಯ ಮುಖದವರು, ಕುದುರೆಯ ಮುಖದವರು, ಹೀಗೆ ನಾನಾ ರೀತಿಯ ವೈಚಿತ್ರಗಳನ್ನು ಕಾಣ್ತಾ ವೀರಪಾರ್ಥ ಮುನ್ನಡೀತಾ ಇದ್ದಾನೆ ಯಜ್ಞಾಶ್ವದ ಜೊತೆ.

ಅಶ್ವಮೇಧಯಾಗದ ಕುದುರೆಯ ಜೊತೆ ಅನೇಕಾನೇಕ ವಿಚಿತ್ರವಾದ ದೃಶ್ಯಗಳನ್ನು ನೋಡ್ತಾ ಹೋಗ್ತಾ ಇದ್ದಾನೆ ಅರ್ಜುನ. ಕುದುರೆ ಮುಂದೆ ನಿಧಾನವಾಗಿ ಒಂದು ಭಯಂಕರವಾದಂತಹ ಒಂದು ರಾಜ್ಯಕ್ಕೆ ಬರ್ತಾ ಇದೆ. ಅಲ್ಲಿ ಒಬ್ಬ ರಾಕ್ಷಸ ಭೀಷಣ ಅನ್ನತಕ್ಕಂಥವನು. ಹೆಸರಿಗೆ ತಕ್ಕ ಹಾಗೆ ಅದು ಭೀಷಣ ರಾಜ್ಯವೇ, ಅಂದರೆ ಭಯಂಕರವಾದಂತಹ ರಾಜ್ಯ. ಆ ರಾಜನ ಮಾತಿಗೆ, ಆ ರಾಕ್ಷಸನ ಮಾತಿಗೆ ಎಲ್ಲ ಜನರು ಕೂಡ ಹೆದರಿಕೆಯಿಂದ ನಡುತ್ತಾ ಇದ್ರಂತೆ. ಅವನು ಮಾತನಾಡಲಿಕ್ಕಿಂತ ಮುಂಚೆಯೇ ಹಸಾದ ಪ್ರಸಾದ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ, ಅವನ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವರೆಲ್ಲ ಕೂಡ ಭೂಮಿಯಲ್ಲಿ ಮಾಡಬಾರದಂತಹ ಅತ್ಯಂತ ಹೇಯ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ. ಇಂತಹ ರಾಜ್ಯದಲ್ಲಿ 3 ಕೋಟಿ ರಾಕ್ಷಸ ಪಡೆ ಜೊತೆ ಭೀಷಣ ಹೆಸರಿಗೆ ತಕ್ಕ ಹಾಗೆಯೇ ಅತಿ ಭಯಂಕರವಾದ ರಾಜ್ಯವನ್ನ ನಡೆಸ್ತಾ ಇದ್ದಾನೆ, ಆಡಳಿತವನ್ನು.

ಆ ಭೀಷಣ ನಗರದ ರಾಕ್ಷಸರೆಲ್ಲರೂ ಕೂಡ ಅತ್ಯಂತ ದೀರ್ಘದೇಹಿಗಳಾಗಿದ್ದರಂತೆ. ಜೊತೆಗೆ ಬಹಳ ಶೀಘ್ರದಲ್ಲಿ ಕೋಪವನ್ನು ಮಾಡಿಕೊಳ್ತಾ ಇದ್ರು. ಅವರನ್ನ ನೋಡಿದ ಕೂಡಲೇ ಹೆದರಿಕೆಯನ್ನೇ ಹುಟ್ಟಿಸ್ತಕ್ಕಂತಹ ಒಂದು ಮುಖ. ಮಾಯಾವಿಗಳು ಕೂಡ, ಕೊಲೆಗಡುಕರು ಕೂಡ, ಯಾವುದಕ್ಕೂ ಹೆಸದವರು. ಆದರೆ ಅಷ್ಟೇ ವೀರರಾಗಿ ಒಮ್ಮೆ ಯುದ್ಧ ಭೂಮಿಗೆ ಪ್ರವೇಶ ಮಾಡಿದ್ರೆ ಸಾಕು, ಮತ್ತೆಂದು ಹಿಂದಕ್ಕೆ ಹೋಗದಲ್ಲಿ ಇರತಕ್ಕಂತಹ ಉನ್ಮತ್ತದ ದುಷ್ಟತನವನ್ನು ಹೊಂದಿದ್ದಂಥವರು. ಅಂತಹ ರಾಜ್ಯವನ್ನ ಈ ಯಕ್ಕನದ ಕುದುರೆ ಪ್ರವೇಶ ಮಾಡಿಬಿಟ್ಟಿದೆ.

ಯಜ್ಞದ ಕುದುರೆ ಭೀಷಣ ನಗರಕ್ಕೆ ಪ್ರವೇಶ ಮಾಡಿದೆ. ಅದೇ ಸಮಯದಲ್ಲಿ ಆ ನಗರದಿಂದ ಆಹಾರವನ್ನು ಹುಡುಕೊಂಡು ಬರ್ತಾ ಇದ್ದಂತಹ ಇಬ್ಬರು ರಾಕ್ಷಸರು ಕಾಣ್ತಾ ಇದ್ದಾರಂತೆ. ಒಬ್ಬನ ಹೆಸರು ಮೇಧೋಹೇತ ಅಂತಕ್ಕಂಥವನು, ಅವನೊಬ್ಬ ರಾಕ್ಷಸ. ಮತ್ತೊಬ್ಬ ಭೀಷಣನ ಪುರೋಹಿತನೇ ಆಗಿರ್ತಕ್ಕಂತಹ ಬ್ರಹ್ಮರಾಕ್ಷಸ. ಹಾಗಾಗಿ ಈ ಮೇಧೋಹೋತ ಮತ್ತು ಭೀಷಣ ಅವರಿಬ್ರು ಬರುವ ಸಮಯದಲ್ಲಿ ಈ ಯಜ್ಞದ ಕುದುರೆಯನ್ನು ನೋಡಿದ್ದಾರೆ. ಓಹೋ, ಇದು ಯಜ್ಞದ ಪಶು, ಇದರ ಹಿಂದೆ ಒಂದು ದೊಡ್ಡ ಸೈನ್ಯ ರಕ್ಷೆ ಮಾಡ್ತಾ ಇದೆ, ಇದರ ಒಡೆಯನಾಗಿರ್ತಕ್ಕಂಥವನು ಅರ್ಜುನ ಇದ್ದಾನೆ. ಓಹ್, ಈ ದಿನ ನಮಗೆ ನಿಜಕ್ಕೂ ಕೂಡ ಆಹಾರಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ರೀತಿಯ ಆಹಾರ ಸಿಕ್ಕಿಬಿಡ್ತು ನಮಗೆ ಅನ್ನುವ ಸಂತೋಷದಿಂದ ತಮ್ಮ ತೋಳನ್ನು ತಟ್ಟಿಕೊಂಡು ಸಂತೋಷ ಪಡ್ತಾ ಇದ್ದಾರಂತೆ. ಈ ವಿಷಯವನ್ನು ಕೂಡಲೇ ತಮ್ಮ ರಾಜನಿಗೆ ತಿಳಿಸಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿ ಬಂದಿದ್ದಾರೆ.

ಲಕ್ಷ್ಮೀಶ ತನ್ನ ಮಹಾಕಾವ್ಯದ ರೌದ್ರತೆಯ ಒಂದು ಮುಖವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಮಾನವರ ನರಗಳಿಂದ ಕೂಡಿದಂತಹ ಒಂದು ಯಜ್ಞೋಪವೀತ, ಅಂದ್ರೆ ಜನಿವಾರವನ್ನು ಹಾಕೊಂಡಿದ್ದಾರೆ. ಇನ್ನು ಕಣ್ಣು ಗುಡ್ಡೆಗಳ ಕೊರಳ ಮಣಿಹಾರವಂತೆ, ಇನ್ನು ತಲೆಗಳ ಜಪಮಾಲೆಯಂತೆ ಅಂದರೆ ರುಂಡಮಾಲೆಯನ್ನು ಧರಿಸಿಕೊಂಡಿದ್ದಾರೆ. ನಾನಾ ಪ್ರಾಣಿಗಳ ಮಾನವರ ಚರ್ಮದ ಪಂಚೆಯನ್ನು ಸುತ್ತಕೊಂಡಿದ್ದಾರಂತೆ. ಒಂಟೆಯ ಮೂಳೆಗಳಿಂದ ಮಾಡಿದಂತಹ ಕಿವಿಯ ಆಭರಣವನ್ನು ಧರಿಸಿಕೊಂಡಿದ್ದಾರೆ. ಆನೆಯ ತಲೆಯಿಂದ ತೆಗೆದು ತುಂಬಿದಂತಹ ಒಂದು ಜಲಪಾತ್ರೆಯನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಆನೆಯ ಬೆನ್ನಿನ ಎಲುಬುಗಳಿಂದ ಕೂಡಿದಂತಹ ಒಂದು ದಂಡವನ್ನು ಮಾಡಿಕೊಂಡು ಭಯಂಕರ ರೂಪದ ಪುರೋಹಿತನಾದಂತಹ ಬ್ರಹ್ಮರಾಕ್ಷಸ ಮತ್ತು ಆ ಮೇಧೋಹೋತ ಇಬ್ಬರು ಆಸ್ಥಾನಕ್ಕೆ ಬಂದ ಕೂಡಲೇ ಭೀಷಣ ರಾಜ ಎದ್ದು ಅತ್ಯಂತ ಮರ್ಯಾದೆಯಿಂದ ಪುರೋಹಿತರನ್ನ ಆಸನದಲ್ಲಿ ಕೂರಿಸಿ ಸತ್ಕಾರವನ್ನು ಮಾಡ್ತಾ ಇದ್ದಾನೆ.

ಪುರೋಹಿತರಿಗೆ ಎಲ್ಲ ಗೌರವವನ್ನು ನೀಡಿ ಭೀಷಣ ಕೇಳ್ದ, ತಾವು ಏನು ದಯಮಾಡಿಸಿದ್ರಿ, ಕಾರಣ ಏನು ಅಂದ ಕೂಡಲೇ ಆ ಬ್ರಹ್ಮರಾಕ್ಷಸ ಹೇಳ್ತಾ ಇದ್ದಾನಂತೆ, ಅಟ್ಟಹಾಸದಿಂದ ನಗ್ತಾ ಹೇಳ್ತಾನಂತೆ, ಇನ್ನು ಯಾಕೆ ಸುಮ್ಮನಿದ್ದೀಯ ರಾಜ, ನಿಮ್ಮ ಅಯ್ಯನಾದಂತಹ ಬಕಾಸುರನನ್ನ ಕೊಂದ ಭೀಮಸೇನನ ತಮ್ಮ ಪಾರ್ಥ ಅನ್ನತಕ್ಕಂಥವನು ಈಗ ಯಜ್ಞಾಶ್ವದ ಜೊತೆ ಬಂದಿದ್ದಾನೆ, ನಮ್ಮ ಊರ ಹೊರಗಿನ ವಿಶ್ರಾಂತಿಯ ಸ್ಥಳದಲ್ಲಿದ್ದಾನೆ, ಮೊಟ್ಟ ಮೊದಲನೇದಾಗಿ ಅಪ್ಪಣೆ ಇಲ್ಲದೆ ಈ ಪುರವನ್ನು ಪ್ರವೇಶ ಮಾಡಿದ್ದಕ್ಕೋಸ್ಕರ ಅವರೆಲ್ಲರನ್ನು ಹಿಡಿದುಕೊಂಡು ತಗೊಂಡು ಬಂದು ನರಮೇಧವನ್ನು ಮಾಡಿಬಿಡು ನೀನು ಅಂತ ಹೇಳಿ ಆ ರಾಕ್ಷಸ ರಾಜನಿಗೆ ಆ ಪುರೋಹಿತರಿಬ್ಬರು ಸೂಚನೆಯನ್ನು ಕೊಡ್ತಾ ಇದ್ದಾರೆ.

ಈ ಮಾತುಗಳನ್ನ ಕೇಳಿದ ಕೂಡಲೇ ಮೊದಲೇ ದುಷ್ಟ ಆ ಭೀಷಣ ರಾಜನಿಗೆ ಅತ್ಯಂತ ಕೋಪ ಬಂದಿದೆ. ತನ್ನ ತಂದೆಯನ್ನ ಕೊಂದಂತಹನು ಒಂದು ಪಶುವಾಗಿ ಎಣಿಸ್ತೇನೆ ಅವನನ್ನ, ಅವನೊಂದು ಕ್ರಿಮಿ, ನಾನು ಖಂಡಿತ ಅವನನ್ನ ಕೊಲ್ತೇನೆ. ನನ್ನ ತಂದೆಯನ್ನು ಕೊಂದವನ ತಮ್ಮ ಬಂದಿದ್ದಾನೆ ಅಂದ್ರೆ ನಾನು ಇಡೀ ಆ ಸೈನ್ಯವನ್ನು ಮುಕ್ಕಳಿಸಿ ಬಿಡ್ತೇನೆ, ಅಷ್ಟೇ ಅಲ್ಲ ಆತನ ಸಹಾಯಕ್ಕೆ ಬಂದವರನ್ನು ಕೂಡ ಸೀಳಿ ಹಾಕ್ತೇನೆ. ಯಾವ ಯೋಚನೆಯನ್ನು ಮಾಡಬೇಡಿ, ನರಮೇಧವನ್ನು ಮಾಡಿ ಎಲ್ಲ ರೀತಿಯ ಕ್ರಿಮಿ ಕೀಟಗಳಿಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ಒದಗಿಸಿಬಿಡ್ತೇನೆ ಅಂತ ಹೇಳಿ ತನ್ನ ರೌದ್ರ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾನೆ ಅವರೊಂದಿಗೆ.

ಭೀಷಣ ತನ್ನ ಪುರೋಹಿತನನ್ನ ಕೇಳ್ತಾ ಇದ್ದಾನೆ, ಈ ಹಿಂದೆ ಯಾರಾದರೂ ನನ್ನಂತಹ ಶ್ರೇಷ್ಠ ರಾಕ್ಷಸರು ಇಂತಹ ಯಜ್ಞವನ್ನ ನರಮೇಧವನ್ನ ಮಾಡಿದ್ರ? ಬಹಳ ದೊಡ್ಡವಾದಂತಹ ಯಜ್ಞ ಇದು. ಇಂತಹ ಯಜ್ಞವನ್ನ ನಡೆಸಲಿಕ್ಕೆ ಋತ್ವಿಜರು ಯಾರಿದ್ರು? ಏನು ಅಪೇಕ್ಷಿತ ಇದೆ? ಅದನ್ನ ದಯಮಾಡಿ ವಿವರಿಸಿ, ನಾನು ಅದನ್ನು ಈಡೇರಿಸಿ ಕೊಡ್ತೇನೆ. ಬಹುಸಂಖ್ಯಾತರಾಗಿರ್ತಕ್ಕಂತಹ ಎಲ್ಲ ನರರನ್ನ ಸಂಹಾರ ಮಾಡುವ ಒಂದು ಸದವಕಾಶ ನನಗೆ ಸಿಕ್ಕಿಬಿಟ್ಟಿದೆ. ಇಂತಹ ಮಹಾಯಜ್ಞವನ್ನ ನಾನು ಮಾಡ್ತೇನೆ, ಜೊತೆಗೆ ಆ ಯಜ್ಞಾಶ್ವವನ್ನು ಕೂಡ ಮುಗಿಸ್ತೇನೆ ಅನ್ನುವ ಮಾತನ್ನ ಹೇಳಿದಾಗ, ಆ ಭಯಂಕರ ಮುಖದ ಪುರೋಹಿತರು ಹೇಳ್ತಾ ಇದ್ದಾನಂತೆ, ಈ ಯಾಗವನ್ನ ಮಾಡಿ ಮೂರು ಲೋಕವನ್ನು ಗೆದ್ದಿದ್ದಂತಹ ರಾವಣನೇ ಸಾಕ್ಷಿ ಇದ್ದಾನೆ. ಹಾಗಾಗಿ ಅಂತಹ ರಾವಣನ ಪ್ರಚಂಡ ಪರಾಕ್ರಮ ಇರತಕ್ಕಂಥ ನೀನು ಕೂಡ ಈ ಯಜ್ಞವನ್ನ ಮಾಡು, ಕೀರ್ತಿವಂತನಾಗು ಅನ್ನುವ ಮಾತನ್ನ ಆತ ಹೇಳ್ತಾ ಇದ್ದಾನೆ.

ಈ ದೊಡ್ಡ ಯಜ್ಞಕ್ಕೆ ರಕ್ತಪಾನವನ್ನೇ ಮಾಡ್ತಾ 4 ತಿಂಗಳು ಕಳಿಬೇಕು ನೀನು. ದಿನಕ್ಕೆ 1 ಬಾರಿ ಮಾತ್ರ ಊಟ ಮಾಡಬೇಕು ಅನ್ನುವ ಒಂದು ನಿಯಮ ಇದೆ. ವ್ರತದ ವಿಧಿಯಂತೆ ತಲೆಯ ಬುರುಡೆಯ ಮೇಧಸ್ಸೇನಿದೆ ಅದನ್ನ ಶ್ರಾವಣ ಮಾಸದಲ್ಲಿ, ನಂತರ ಭಾದ್ರಪದ ಮಾಸದಲ್ಲಿ ಯತಿಗಳ ಮಾಂಸವನ್ನ, ಅರಣ್ಯದಲ್ಲಿ ವಾಸ ಮಾಡತಕ್ಕಂತಹ ಜಟಾಧಾರಿಗಳ ಕರುಳಿನ ಮಾಂಸವನ್ನ ಆಶ್ವಯುಜ ಮಾಸದಲ್ಲಿ, ಕಾರ್ತೀಕ ಮಾಸದಲ್ಲಿ ಬಾಲಸ್ತ್ರೀಯರ ಎದೆಗುಂಡಿಗೆಗಳನ್ನ ಹುಡುಕಿ ತರಬೇಕು. ಅದೆಲ್ಲವನ್ನ ನೀನು ಭಕ್ಷಣೆ ಮಾಡಿ ಈ ನರಮೇಧಕ್ಕೆ ಶಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ.

ಈ ನರಮೇಧಕ್ಕೆ ನಿನಗೆ ಸಹಕಾರವನ್ನು ಕೊಡಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ನೀನು ಯಾವ ಯೋಚನೆಯನ್ನೂ ಮಾಡಬೇಡ. ಈ ಮಹಾಯಾಗಕ್ಕೆ ನಾನೇ ಋತ್ವಿಕನಾಗಿ ನಿಂತುಕೊಳ್ತೇನೆ. ಇದನ್ನ ನೀನೇನಾದರೂ ಪರಿಪೂರ್ಣ ಮಾಡಿದ್ದೇ ಆದ್ರೆ ಎಲ್ಲ ರಾಕ್ಷಸರಿಗೂ ಕೂಡ ಸಂತೃಪ್ತಿ ಸಿಕ್ಬಿಡತ್ತೆ. ನಂತರ ನೀನು ಎಣಿಸಿದ್ದೆಲ್ಲವೂ ಕೂಡ ನಿರ್ವಿಘ್ನದಿಂದ ನಡೆಯುತ್ತೆ. ಹಾಗಾಗಿ ಇಂತಹ ಯಜ್ಞಕ್ಕೆ ಇಷ್ಟು ಸಿದ್ಧತೆಗಳನ್ನು ನೀನು ಮಾಡ್ಕೋ ಅನ್ನುವ ಮಾತನ್ನು ಹೇಳಿದ್ದಾರೆ.

ಹೇ ಭೀಷಣ, ಪ್ರತಿನಿತ್ಯ ಕೂಡ ನೀನು 1,000 ರಾಕ್ಷಸ ದಂಪತಿಗಳನ್ನ ಮಾನವರ ಮಾಂಸದ ಊಟದಿಂದ ತೃಪ್ತಿಪಡಿಸಬೇಕು. ಏನು ನೀನು ನಿಂತಿದ್ದೀಯಾ? ಈ ಸ್ಥಳದಲ್ಲಿಯೇ ಬೃಹತ್ ಯಾಗಮಂಟಪವನ್ನು ನಿರ್ಮಾಣ ಮಾಡಿಸು. ಸೈನ್ಯದ ಸಮೇತ ಅರ್ಜುನನನ್ನ ನೀನು ಹಿಡಿದು ತಂದ್ಕೊಂಡ್ಬಿಟ್ರೆ ಆದ್ರೆ ನಿನ್ನನ್ನು ಮೀರಿಸುವ ಶ್ರೇಷ್ಠ ರಾಕ್ಷಸರು ಯಾರೂ ಇಲ್ಲ. ನೀನು ನೆರವೇರಿಸತಕ್ಕಂತಹ ಈ ನರಮೇಧ ಯಜ್ಞ ಹೆಚ್ಚಿನ ಸಂಭ್ರಮ ಸಂತೋಷಗಳನ್ನು ನೀಡತಕ್ಕಂತಹ ಮಹೋತ್ಸವವಾಗಿಬಿಡುತ್ತೆ ಅಂತ ಪುರೋಹಿತ ಈ ಮಾತುಗಳನ್ನು ಹೇಳಿದ್ದಾನೆ.

ಆ ಭೀಷಣ ತಕ್ಷಣ ಪುರೋಹಿತನಿಗೆ ಹೇಳ್ತಾ ಇದ್ದಾನಂತೆ, ಯಾಗ ಮಂಟಪವನ್ನು ಬೇಗ ಕಟ್ಟಿಸಿಬಿಡಿ, ನಾನೀಗಲೇ ಅವರೆಲ್ಲರನ್ನ ಸೆರೆ ಹಿಡ್ಕೊಂಡು ಬರ್ತೇನೆ.

0: ನರಮೇಧವನ್ನು ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಅತ್ಯಂತ ಕೋಪದಿಂದ ಹೊರಕ್ಕೆ ನಡೆದಂತೆ. ಅವನ ಜೊತೆ ಜೊತೆಯಲ್ಲಿ 3 ಕೋಟಿ ರಾಕ್ಷಸ ಸೈನ್ಯ ಕೂಡ ಹೊರಕ್ಕೆ ಹೊರಡಿತು. ಕಾಲಭೈರವ ಇಡೀ ಜಗತ್ತನ್ನ ಒಂದೇ ಬಾರಿಗೆ ನಾಶ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಈ ಭೀಷಣನ ಭಯಂಕರ ಸೈನ್ಯ ಅರ್ಜುನನ ಸೈನ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೌಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜ ಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ

0: ಸಾವಿರ ಜಿಲ್ಲೆಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7% ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ ಮಾರ್ಚ್ 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹಭಾಗ್ಯ ಯೋಜನೆಯಡಿ ಪೌರಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡಯೇರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳು

0: ಪ್ರದೇಶಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಪುಟಾಣಿಗಳಿಗೂ ನಮಸ್ಕಾರ. ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಜೂನ್ ಅರ್ಧ ತಿಂಗಳು ಮುಗಿದಿದೆ, ಇನ್ನು ಮನೆಯಲ್ಲಿ ಮತ್ತೆ ಅದೇ ಹೋಮ್ವರ್ಕ್, ಅದೇ ಕ್ಲಾಸಸ್, ಅದೇ ಪುಸ್ತಕ ತೆಗೆದು ಓದ್ಬೇಕು ಬರೀಬೇಕು ಇದೆಲ್ಲ ಶುರುವಾಗ್ಬಿಟ್ಟಿದೆ ಅಲ್ವಾ. ಈ ಎಲ್ಲದರ ಜೊತೆ ಜೊತೆಗೆ ಒಂದಿಷ್ಟು ಮನರಂಜನೆನು ಬೇಕೇ ಬೇಕು ಅಲ್ವಾ. ಹೌದು, ನಿಮ್ಮ ಮನರಂಜನೆಗೋಸ್ಕರ ಈ ವಾರದ ಹಕ್ಕಿ ಬಳಗದಲ್ಲಿ ನಾನು ನಿಮ್ಗೊಂದು ಕತೆ ಹೇಳ್ತಾ ಇದ್ದೀನಿ. ಆದ್ರೆ ಕತೆ ಹೇಳೋಕೆ ಮುಂಚೆ ಒಂದು ಚಿನ್ನರ ಗೀತೆಯನ್ನ ಕೇಳಿ, ಅದಾದ್ಮೇಲೆ ಒಂದ್ ಕತೆ. ಕತೆಯ ನಂತರ ನಿಮ್ಮಂತಹ ಮಕ್ಕಳಿಗೋಸ್ಕರ ಬರೆದಿರುವಂತಹ ಇನ್ನೊಂದು ಚಿನ್ನರ ಗೀತೆಯನ್ನ ಕೇಳಿ ಇವತ್ತಿನ ಹಕ್ಕಿ ಬಳಗವನ್ನ ಎಂಜಾಯ್ ಮಾಡಿ.

ಕಥೆ ಯಾವುದು ಅಂತ ಕಾಯ್ತಿದ್ದೀರಾ? ನಾನಿವತ್ ಹೇಳ್ತಾ ಇರೋ ಕಥೆ ನಿಮ್ಗೆ ರಾಜಕುಮಾರಿಯ ಗರ್ವಭಂಗ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಪರಮ ಸುಂದರಿಯಾದ ಒಬ್ಬ ಮಗಳಿದ್ಲು. ರಾಜಕುಮಾರಿ ಹೋದಲ್ಲೆಲ್ಲ ಅವಳ ಸೌಂದರ್ಯದ ಪ್ರಶಂಸೆ ನಡೀತಾನೇ ಇತ್ತು. ಆಹಾ, ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಸುಂದರವಾಗಿದ್ದಾಳೆ, ಅವಳು ಕೂದಲು ಎಷ್ಟು ಕಪ್ಪಕ್ಕೆ, ಎಷ್ಟು ದಟ್ಟವಾಗಿದೆ, ಅವಳು ಮೈಬಣ್ಣ ಎಷ್ಟು ಕಾಂತಿಯುಕ್ತವಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಇದರಿಂದ ಅವಳಿಗೆ ತನ್ನ ಸಮಾನ ರೂಪವಂತರಿಯೇ ಇಲ್ಲ ಅನ್ನೋ ಗರ್ವ ಬಂದಿತ್ತು. ಅಷ್ಟೇ ಅಲ್ಲದೆ ಬೇರೆಯವರ ರೂಪವನ್ನ ಕಂಡು ಹಾಸ್ಯ ಮಾಡಿ ನಗೋ ಸಣ್ಣ ಬುದ್ಧಿನೂ ಬೆಳೀತು. ಅವಳು ಇನ್ನು ಚಿಕ್ಕವಳಿರುವಾಗ್ಲೇ ಅವರ ಅಮ್ಮ ಅಂದ್ರೆ ಮಹಾರಾಣಿ ತೀರಿ ಹೋಗಿದ್ರಿಂದ ಅರಮನೆಯಲ್ಲಿ ಅವಳಿಗೆ ಬೈದು ಬುದ್ಧಿ ಹೇಳಿತ್ತಿದ್ದವರು ಯಾರೂ ಇಲ್ಲದೆ ಮಹಾ ಗರ್ವಿಷ್ಠೆಯಾಗ್ಬಿಟ್ಟಿದ್ಲು ಈ ರಾಜಕುಮಾರಿ. ರಾಜಕುಮಾರಿ ಪ್ರಾಪ್ತ ವಯಸ್ಸಿಗೆ ಬರತ್ಲೇ ಮಹಾರಾಜ ಅವಳ ಸ್ವಯಂವರವನ್ನ ಏರ್ಪಡಿಸ್ದ. ಸ್ವಯಂವರ ಅಂದ್ರೆ ಗೊತ್ತಲ್ವಾ, ಒಂದಷ್ಟು ರಾಜ್ಯಗಳ ರಾಜರು ಬರ್ತಾರೆ, ರಾಜಕುಮಾರಿ ಅವರಲ್ಲಿ ಯಾರನ್ನಾದ್ರೂ ಅವಳಿಗೆ ಯಾರಿಷ್ಟ ಆಗುತ್ತೋ ಅವರನ್ನ ಅವಳು ಮದ್ವೆ ಆಗ್ಬೇಕು. ಅವಳ ಸೌಂದರ್ಯವನ್ನ ಕೇಳಿ ತಿಳಿದಿದ್ದ ದೇಶ ವಿದೇಶದ ರಾಜಕುಮಾರರು ಸ್ವಯಂವರಕ್ಕೆ ಬಂದು ಎಲ್ಲರೂ ಸೇರಿದ್ರು. ರಾಜಕುಮಾರಿಯನ್ನ ಸಿಂಗರಿಸಿ ಮದುವೆ ಮಂಟಪಕ್ಕೆ ಕರೆತಂದ ಅವಳ ಸಖಿಯರು ರಾಜಪುತ್ರರನ್ನ ಅವಳಿಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಂಗೆ ರಾಜಕುಮಾರಿ ಗರ್ವದಿಂದ ಒಬ್ಬೊಬ್ಬರನ್ನು ನೋಡಿ, ಛೇ ಇವನಿಗೆ ಬೆಕ್ಕಿನ ಕಣ್ಣು, ಛೇ ಅವನ್ ಗಿಣಿ ಮೂಗು, ಏ ಇವನದ್ ನೋಡು ಡೊಳ್ಳು ಹೊಟ್ಟೆ, ಆಹಾ ಅವನ್ ತಲೆ ನೋಡು, ಇವನ್ ಕಿವಿ ನೋಡು ಅಂತ ಅಪಹಾಸ್ಯದಿಂದ ನಗ್ತಿದ್ಲು. ಕಡೆಯಲ್ಲಿ ಒಬ್ಬ ರಾಜಕುಮಾರ ಉಳ್ಕೊಂಡ. ಅವನು ಅಲ್ಲಿ ನೆರೆದಿದ್ದವರೆಲ್ಲರಿಗಿಂತ ಅತ್ಯಂತ ಸುಂದರನೂ ಬಲಾಢ್ಯನೂ ಆಗಿದ್ದನಷ್ಟೇ ಅಲ್ಲದೆ ವಿದ್ಯಾ ಬುದ್ಧಿ ವಿನಯಗಳಿಂದ ಎಲ್ಲರ ಮೆಚ್ಚುಗೆಗೂ ಪಾತ್ರನಾಗಿದ್ದ. ಅವನೆದುರಿಗೆ ಬಂದಾಗ ರಾಜಕುಮಾರಿನು ಒಂದು ಕ್ಷಣ ಅವನನ್ನ ಮೆಚ್ಚುಗೆಯಿಂದ ನೋಡಿದ್ಲು. ಆದ್ರೆ ಅವಳ ಗರ್ವ ಅವಳನ್ನ ಬಿಡ್ಲಿಲ್ಲ. ಕೂಡ್ಲೇ, ಚಿಚಿ ಇವನ್ ಗಡ್ಡ ನೋಡು, ಒಳ್ಳೆ ಹೋತದ ಗಡ್ಡ ಇದಾಗಿದೆ ಅಂತ ನಕ್ಬಿಟ್ಲು. ರಾಜಕುಮಾರ ಸಿಟ್ಟಿಂದ ಕೆಂಪಾದ. ಮಹಾರಾಜನಿಗಂತೂ ತನ್ನ ಮಗಳ ಉದ್ದಟತನವನ್ನ ಕಂಡು ಅಸಾಧ್ಯವಾದ ಸಿಟ್ಟು ಬಂತು. ಅವನು ತಕ್ಷಣನೇ, ಛೇ ಗರ್ವಿಷ್ಠೆ, ತಾಯಿ ಇಲ್ಲದ ಮಗು ಅಂತ ನಿನ್ನ ಮುದ್ದಿನಿಂದ ಸಾಕಿ ನಾನ್ ಕೆಟ್ಟೆ. ನಿನ್ನಿಂದಾಗಿ ಈ ಮಾನವಂತರನ್ನೆಲ್ಲ ಕರೆಸಿ ಅಪಮಾನ ಮಾಡ್ದಂಗಾಯ್ತು. ಇನ್ನು ನಿನ್ಗೆ

ಯಾವ ರಾಜ್ಕುಮಾರನೊಂದಿಗೂ ಮದ್ವೆ ಮಾಡಲ್ಲ. ನಾಳೆ ಬೆಳಗ್ಗೆ ಆಗತ್ಲೆ ಅರಮನೆ ಬಾಗ್ಲಲ್ಲಿ ಮೊದಲು ಯಾರು ನನ್ನ ಕಣ್ಣಿಗೆ ಬೀಳ್ತಾರೋ ಅವರಿಗೆ ನಿನ್ನ ಕೊಟ್ಟು ಮದ್ವೆ ಮಾಡ್ಬಿಡ್ತೀನಿ. ನಿನ್ನ ಮಿತಿ ಮೀರಿದ ಅಹಂಕಾರಕ್ಕೆ ಅದೇ ಶಿಕ್ಷೆ ಅಂತ ಗುಡುಗಿದ. ಎಲ್ಲಾ ರಾಜ್ಕುಮಾರರು ಹೊರಟು ಹೋದ್ರು. ಮಹಾರಾಜ ರಾತ್ರಿ ಕಳೆದು ಬೆಳಗಾದ ಕೂಡಲೇ ವಾಯು ವಿಹಾರಕ್ಕೆ ಹೋಗಕ್ಕೆ ಅರಮನೆಯ ಬಾಗಿಲಿಗೆ ಬಂದ. ಅಲ್ಲಿ ಹುಚ್ಚು ಹುಚ್ಚಾಗಿ ತಲೆ ಕೂದಲು ಗಡ್ಡ ಮೀಸೆಗಳನ್ನ ಬೆಳೆಸಿದ್ದ ಹರಕು ಬಟ್ಟೆಯ ಜೋಗಿಯೊಬ್ಬ ರಾಜನ ಕಣ್ಣಿಗೆ ಬಿದ್ದ. ಮಹಾರಾಜನಿಗೆ ತಾನು ಹಿಂದಿನ ದಿನ ಮಾಡಿದ ಪ್ರತಿಜ್ಞೆಯ ನೆನಪಾಯಿತು. ಕೂಡ್ಲೆ ರಾಜಕುಮಾರಿಯನ್ನ ಕರೆಯಕ್ಕೆ ಕಳಿಸಿ ಕರ್ಸ್ದ. ನೋಡು, ಬೆಳಗಾದ ಕೂಡ್ಲೆ ನನ್ನ ಕಣ್ಣಿಗೆ ಮೊದಲು ಬಿದ್ದ ಮನುಷ್ಯ ಇವನೇ. ಇವನ ಜೊತೆಗೆ ನೀನ್ ಹೊರಟು ಹೋಗು, ನಿನ್ನ ಅದೃಷ್ಟವಿದ್ದಂತೆ ಬದುಕೋ ಅಂತಂದವನೇ ಅರಮನೆಯ ಒಳಗೆ ಹೊರಟು ಹೋದ. ಸ್ವಾಭಿಮಾನಿಯಾದ ರಾಜಕುಮಾರಿ ಆ ತಂದೆ ಕಡೆಗೆ ತಿರುಗಿನೂ ನೋಡದೆ ಜೋಗಿಯ ಹಿಂದೆ ಹೊರಟು ಬಿಟ್ಲು. ಅವರಿಬ್ರು ಮಾತಿಲ್ಲದೆ ತುಂಬಾ ದೂರ ನಡೆದು ಬಂದ್ರು. ಅಭ್ಯಾಸವಿಲ್ಲದೆ ನಡೆದ್ರಿಂದ ತುಂಬಾ ಬೇಜಾರು ಸುಸ್ತಾಗಿ ರಾಜಕುಮಾರಿ ಸಿಕ್ಕಾಪಟ್ಟೆ ಬಳಲಿ ಹೋಗಿದ್ಲು. ಕನಿಕರದಿಂದ ಜೋಗಿ ಅವಳನ್ನ ಒಂದು ಉದ್ಯಾನವನಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಕೆ ಹೇಳಿ ತಾನು ಎಲ್ಲಿಗೋ ಹೋಗಿ ಒಳ್ಳೆ ರಸಭರಿತವಾದ ಹಣ್ಣುಗಳನ್ನ ಅವಳಿಗೆ ತಿನ್ನಕ್ಕೆ ತಂದುಕೊಟ್ಟ. ಯಾವ ಪುಣ್ಯಾತ್ಮರದೋ ಈ ತೋಟ ಅಂತ ರಾಜಕುಮಾರಿ ತನ್ನಷ್ಟಕ್ಕೆ ಅಂದ್ಲು. ಅದೇ ನೀನು ಹೋತದ ಗಡ್ಡ ಅಂತ ಹಾಸ್ಯ ಮಾಡಿ ನಕ್ಕಲ್ಲ, ಆ ರಾಜನದೇ ಅಂದ ಜೋಗಿ. ರಾಜಕುಮಾರಿಯ ಮುಖದಿಂದ ಭಾರವಾದ ನಿಟ್ಟುಸಿರು ಹೊರಡ್ತು. ಅವರು ಮುಂದೆ ಮುಂದೆ ಹೋಗ್ತಿದ್ದಂತೆ ದಾರಿಯ ಉದ್ದಕ್ಕೂ ಸೊಂಪಾದ ಹೊಲಗದ್ದೆಗಳು, ಸುಂದರವಾದ ಉದ್ಯಾನವನಗಳು, ಮನೋಹರವಾದ ಉಪ್ಪರಿಗೆ ಮನೆಗಳು ಕಂಡುಬಂದವು. ರಾಜಕುಮಾರಿ ಅವುಗಳನ್ನೆಲ್ಲ ಕಂಡು ಯಾವ ಪುಣ್ಯಾತ್ಮನದೋ ಈ ರಾಜ್ಯ ಅಂದ್ಲು. ಅದೇ ಹೋತದ ಗಡ್ಡದ ರಾಜನಿಗೆ ಸೇರಿದ್ದು ಇವೆಲ್ಲ ಅಂದ ಜೋಗಿ. ರಾಜಕುಮಾರಿಗೆ ತುಂಬಾ ದುಃಖ ಆಯ್ತು. ಅನ್ಯಾಯವಾಗಿ ಗರ್ವಪಟ್ಟು ಎಂಥ ಭಾಗ್ಯಕ್ಕೆ ಎರವಾಗಿ ಹೋದ್ನಲ್ಲ, ಆ ರಾಜಕುಮಾರನು ಎಷ್ಟು ಚೆನ್ನಾಗಿದ್ದ, ಅವನನ್ನ ವರೆಸಿದ್ರೆ ಇದಕ್ಕೆಲ್ಲ ನಾನೇ ಒಡತಿನೂ ಆಗ್ತಿದ್ದೆ ಅಂತ ನೆನೆದು ನೆಂದು ಕೊರಗ್ತಾ ಮುಂದೆ ಸಾಗಿದ್ಲು. ಮುಂದೆ ಒಂದು ಸಣ್ಣ ಜೋಪಡಿ ಸಿಕ್ತು. ಜೋಗಿ ಅವಳನ್ನ ಆ ಜೋಪಡಿಗೆ ಕರ್ಕೊಂಡು ಹೋಗಿ, ನೋಡು ಇದೇ ನಮ್ ಮನೆ, ನಾನೊಬ್ಬ ಬಡವ, ನೀನಾದ್ರೂ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಆದ್ರೂ ವಿಧಿ ನಿನ್ನ ನನ್ನ ಕೈಗೆ ಒಪ್ಪಿಸಿದೆ. ನಮ್ಮ ಜೀವನ ಸಾಗಬೇಕಂದ್ರೆ ಇಬ್ರು ಕಷ್ಟಪಟ್ಟು ದುಡಿಲೇಬೇಕು, ದುಡ್ದು ನಾಲ್ಕು ಕಾಸು ಸಂಪಾದಿಸಿದಾದ್ಮೇಲೆ ಮದ್ವೆ ಆಗೋಣ ಅಂತ ಹೇಳ್ದ. ದಣಿದಿದ್ದ ರಾಜಕುಮಾರಿ ಮರು ಮಾತಿಲ್ಲದೆ ಮಲಗ್ಬಿಟ್ಲು. ಬೆಳಗಾದ ಕೂಡ್ಲೇ ಜೋಗಿ ಎಲ್ಲಿಂದ್ಲೋ ಒಂದಷ್ಟು ಬಿದಿರನ್ನ ತಂದು ಅವಳ ಮುಂದೆ ಇಟ್ಟು, ನೋಡು ಇದನ್ನ ಸೀಳಿ ಒಂದೆರಡು ಬುಟ್ಟಿ ಹೆಣದ್ಕೊಡು, ಸಂತೆಯಲ್ಲಿ ಮಾರಿ ಬಂದ್ರೆ ನಾಲ್ಕು ಕಾಸು ಸಿಗುತ್ತದೆ ಅಂದ. ಬಿದಿರನ್ನ ಎಂದಿಗೂ ಕಂಡಿಲ್ಲದ ರಾಜಕುಮಾರಿ ಅದನ್ನ ಕೈಗೆ ತಗೊಂಡು ಸೀಳಕ್ ಹೋಗಿ ಕೈ ಕೊಯ್ಕೊಂಡು ಅಳುತ್ತಾ ಕುಳಿತು ಬಿಟ್ಲು. ಜೋಗಿ ಅದನ್ ನೋಡಿ, ಛೇ ನಿನ್ಗೆ ಈ ಕೆಲ್ಸ ಕಷ್ಟ, ಸುಲಭವಾದ ಒಂದ್ ಕೆಲ್ಸ ಹೇಳ್ತೇನೆ ಮಾಡು ಅಂತ ಹೇಳಿ ಒಂದಷ್ಟು ಮಣ್ಣಿನ ಕುಡಿಕೆ ಮಡಿಕೆಗಳನ್ನ ತಂದುಕೊಟ್ಟು ಇವನ್ನೆಲ್ಲ ಸಂತೆಯಲ್ಲಿ ಇಟ್ಕೊಂಡು ಮಾರ್ಕೊಂಡ್ ಬಾ ಅಂತ ಕಳಿಸ್ದ. ರಾಜಕುಮಾರಿ ಅಂಜತಾ ಅಳುಕ್ತಾ ಸಂತೆಗೆ ಬಂದವಳು ನಡುಹಾದಿಯಲ್ಲಿ ಅವುಗಳನ್ನ ಇಟ್ಕೊಂಡು ತಲೆ ತಗ್ಸಿ ಕುಳಿತ್ಲು. ಸ್ವಲ್ಪ ಹೊತ್ತಿಗೆಲ್ಲ ಒಬ್ಬ ಕುದುರೆ ಸವಾರ ಕುದುರೆ ಓಡಿಸ್ತಾ ಬಂದು ಅವಳ ಕುಡಿಕೆ ಮಡಿಕೆಗಳನ್ನೆಲ್ಲ ಒಡೆದು ಹಾಕ್ಬಿಟ್ಟ. ರಾಜಕುಮಾರಿ ಮತ್ತೆ ಅಳ್ತಾ ಮನೆಗ್ ಬಂದ್ಲು. ಜೋಗಿ ಬಂದವನೇ, ಛೇ ನಿನ್ಗೆ ಯಾವ ಕೆಲ್ಸನೂ ಬಾರದು, ಏನ್ ಮಾಡ್ಲಿ ನಿನ್ನ ಕಟ್ಕೊಂಡು, ಕೆಲ್ಸ ಮಾಡದೇ ಇದ್ರೆ ನಮ್ ಹೊಟ್ಟೆ ತುಂಬೋದಾದ್ರೂ ಹೇಗೆ, ಹೋಗ್ಲಿ ಈ ದೇಶದ ರಾಜಕುಮಾರನಿಗೆ ಮದುವೆ ನಿಶ್ಚಯ ಆಗಿದೆ, ಅರಮನೆಯ ಅಡಿಗೆಯವರಿಗೆ ಸಹಾಯಕರು ಬೇಕಾಗಿದ್ದಾರಂತೆ, ನಡಿ ಅಲ್ಲಾದ್ರೂ ಒಂದೆರಡು ಕೆಲ್ಸ ಮಾಡು ಅಂತ ಅವಳನ್ನ ಅರಮನೆಗೆ ಕರ್ಕೊಂಡು ಹೋಗಿ ಅಡಿಗೆ ಮನೆಯಲ್ಲಿ ಬಿಟ್ಟು ಬಂದ. ರಾಜಕುಮಾರಿಗೆ ಅಡಿಗೆ ಪರಿಚಾರಕರಿಂದ ಓಲೈಸ್ಕೊಂಡು ಗೊತ್ತಿತ್ತೆ ಹೊರತು ಅಲ್ಲಿಯೂ ಅವಳಿಗೆ ಯಾವ ಕೆಲ್ಸವೂ ತೋಚದೆ ಸುಮ್ಮನೆ ಪೆಚ್ಚಾಗಿ ಒಂದ್ ಕಡೆ ನಿಂತುಬಿಟ್ಲು. ರಾಜಕುಮಾರನ ಮದುವೆಗಾಗಿ ಅರಮನೆಯೆಲ್ಲ ಸಿಂಗಾರ ಮಾಡಿದ್ರು. ಎಲ್ಲೆಲ್ಲೂ ಸಡಗರ ಸಂಭ್ರಮ. ಸ್ವಲ್ಪ ಹೊತ್ತಿಗೆ ಅಡುಗೆ ಮನೆಯಲ್ಲಿ ಏನೋ ಗಡ್ಬಿಡಿ ಆಯ್ತು. ಯಾರೋ ರಾಜಕುಮಾರರು ಬರ್ತಿದ್ದಾರೆ ಅಂತ ಪಿಸುಗುಟ್ಟಿದ್ರು. ರಾಜಕುಮಾರಿ ತಲೆ ಎತ್ತಿ ನೋಡಿದ್ಲು. ಎದುರಿಗೆ ತಾನು ಅಪಹಾಸ್ಯ ಮಾಡಿಕೊಂಡು ನಕ್ಕಿದ್ದ ಅದೇ ಹೋತದ ಗಡ್ಡದ ರಾಜಕುಮಾರ ನಗ್ತಾ ನಿಂತಿದ್ದ. ಅವನೆದುರಿಗೆ ತಾನು ಈ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕಾಯ್ತಲ್ಲ ಅಂತ ಅವಳಿಗೆ ತುಂಬಾ ಅಪಮಾನ ಆಗಿ ಅಲ್ಲಿಂದ ಓಡ್ ಹೋಗಕ್ಕೆ ನೋಡಿದ್ಲು. ಆದ್ರೆ ರಾಜಕುಮಾರ ಸರ್ರನ್ನೇ ಅವಳ ಹತ್ರ ಬಂದು ತುಂಬಾ ವಿನಯದಿಂದ, ಕ್ಷಮಿಸು ರಾಜಕುಮಾರಿ, ಅವತ್ತು ನೀನು ನನ್ನನ್ನ ಎಲ್ಲರೆದುರಿಗೆ ಹೋತದ ಗಡ್ಡ ಅಂತ ಅಪಹಾಸ್ಯ ಮಾಡಿ ನಕ್ಕಾಗ ನನಗೆ ವಿಪರೀತ ಸಿಟ್ಟು ಬಂದು ನಿನ್ನ ಇಷ್ಟು ಪಾಡು ಪಡಿಸಬೇಕಾಯ್ತು. ಇದಕ್ಕೆ ನಿಮ್ಮ ತಂದೆಯವರ ಸಮ್ಮತಿಯೂ ಇತ್ತು. ನಿಮ್ಮಪ್ಪನ ಅರಮನೆಗೆ ಬಂದ ಜೋಗಿ ನಾನೇ.
ಮಡಕೆಯನ್ನ ಒಡೆದ ಕುದುರೆ ಸವಾರನು

ನಾನೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ. ನೀನು ಈ ಹೋತದ ಗಡ್ಡದವನನ್ನ ಒಪ್ಪಿಕೊಳ್ತೀಯಾ ಅಂತಾದ್ರೆ ಇವತ್ತೇ ನಮ್ಮ ಮದುವೆ ಅಂದ. ರಾಜಕುಮಾರಿಗೆ ತನ್ನ ಕಣ್ಣು ಕಿವಿಯನ್ನ ತಾನೇ ನಂಬಕಾಗ್ಲಿಲ್ಲ. ಆ ವೇಳೆಗೆ ಅವಳ ಗರ್ವವೆಲ್ಲ ಅಡಗಿ ಸಾಕಷ್ಟು ಬುದ್ಧಿನೂ ಬಂದಿತ್ತು. ಈ ಮೊದಲೇ ಅವನ ರೂಪವನ್ನ ಮೆಚ್ಚಿಕೊಂಡಿದ್ದ ಅವಳಿಗೆ ಅವನ ನಯ ವಿನಯದ ನಡತೆಯನ್ನ ಕಂಡು ತುಂಬಾ ಸಂತೋಷ ಆಯ್ತು. ತನ್ನ ಉದ್ದಟತನವನ್ನ ಕ್ಷಮಿಸಬೇಕು ಅಂತ ಅವನನ್ನ ಕೇಳಿಕೊಂಡು ಆನಂದದಿಂದ ಮದುವೆಗೆ ಒಪ್ಪಿಕೊಂಡ್ಲು. ಅವತ್ತೇ ಅವರ ಮದುವೆ ಅದ್ಧೂರಿಯಾಗಿ ನಡೆದು ಹೋಯಿತು. ಮುಂದೆ ಅವಳು ತನ್ನ ಮಹಾಗರ್ವವನ್ನ ಬಿಟ್ಟು ಎಲ್ಲರ ಜೊತೆ ನಯ ವಿನಯದಿಂದ ನಡ್ಕೊಳ್ತಾ ಆ ರಾಜಕುಮಾರನಿಗೆ ತಕ್ಕ ರಾಣಿಯಾಗಿ ಎಲ್ಲರ ಆದರಕ್ಕೆ ಪಾತ್ರಳಾಗಿ ಸುಖವಾಗಿ ಇದ್ಲು. ಕತೆ ಕೇಳಿದ್ರಲ್ಲ ಮಕ್ಕಳೇ, ಇದು ಇವತ್ತಿನ ಹಕ್ಕಿ ಬಳಗದಲ್ಲಿ ನೀವು ಕೇಳಿದ ಕಥೆ. ನೋಡಿದ್ರ ರಾಜಕುಮಾರಿ ಗರ್ವ ಹೇಗೆಲ್ಲ ಅಡಗ್ತು ಅಂತ. ನಾವು ಗರ್ವದಿಂದ ತುಂಬಾ ಉದ್ದಟತನದಿಂದ ನಡ್ಕೊಂಡ್ರೆ ಎಷ್ಟೆಲ್ಲ ಕಳ್ಕೊಳ್ಬೇಕಾಗತ್ತೆ ಗೊತ್ತಾ. ಅದರಿಂದ ನನ್ನ ಹತ್ರ ಇರೋದೆಲ್ಲವೂ ಚೆನ್ನಾಗಿದೆ, ನಾನ್ ತುಂಬಾ ಸುಂದರವಾಗಿದ್ದೀನಿ, ನನ್ಗೆಲ್ಲ ಗೊತ್ತಿದೆ ಅಂತ ಗರ್ವ ಪಡೋದನ್ನ ಬಿಟ್ಟು ನಯ ವಿನಯದಿಂದ ನಡ್ಕೊಂಡ್ರೆ ನಿಜಕ್ಕೂ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀವಿ. ಹಾಗಿದ್ರೆ ನೀವು ಹಾಗೆ ನಡ್ಕೊಳ್ತೀರಾ ಅಲ್ವಾ? ಇನ್ನು ಚಿನ್ನರ ಗೀತೆಯನ್ನ ಕೇಳ್ತಾ ಇವತ್ತಿನ ಹಕ್ಕಿ ಬೆಳಗನ ಮುಗಿಸೋಣ. ಬಾಯ್.

ಇದು ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 3:50. ಇನ್ನೀಗ ಗುಲ್ಮೊಹರ್. ಇತ್ತೀಚಿನ ವರ್ಷಗಳಲ್ಲಿ ತೆರೆ ಕಂಡ ಹಿಂದಿ ಚಲನಚಿತ್ರಗಳಿಂದ ಆಯ್ದ ಗೀತೆಗಳು. ಆರಂಭದಲ್ಲಿ ಬಾಜಿರಾವ್ ಮಸ್ತಾನಿ ಚಿತ್ರದ ಗೀತೆಯನ್ನು ಕೇಳೋಣ. ಇದು 2015 ತೆರೆ ಕಂಡಂತಹ ಚಿತ್ರ. ಶ್ರೇಯಾ ಘೋಷಲ್, ಗಣೇಶ್, ಚಂದನ್ ಶಿವೆ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಂಜಯ್ ಲೀಲಾ ಬನ್ಸಾಲಿ ಸಂಗೀತವನ್ನು ನೀಡಿದ್ದಾರೆ.

ದಿವಾನ ಮಸ್ತಾನ ಚಿತ್ರದಿಂದ ಆಯ್ದ ಗೀತೆ ಸೋನು ನಿಗಮ್ ಹಾಗೂ ಪೂರ್ಣಿಮಾ ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಸಂಗೀತವನ್ನು ನೀಡಿದ್ದಾರೆ.

ಜಬ್ರಿ ಮೆಟ್ ಚಿತ್ರದಿಂದ ಆಯ್ದ ಗೀತೆ. ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ, ಇರ್ಷಾದ್ ಕಮೀಲ್ ಅವರ ರಚನೆ, ಪ್ರೀತಮ್ ಅವರ ಸಂಗೀತ.

ರಂಗದಿ ಬಸಂತಿ ಚಿತ್ರದ ಗೀತೆ, ದಲೀರ್ ಮೆಹಂದಿ ಹಾಗೂ ಚಿತ್ರ ಅವರು ಹಾಡಿದ್ದಾರೆ. ಎ ಆರ್ ರೆಹಮಾನ್ ಅವರ ಸಂಗೀತ, ಪ್ರಸೂನ್ ಜೋಶಿಯವರ ಸಾಹಿತ್ಯ.

ಪುಷ್ಪ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸುನಿಧಿ ಚೌಹಾಣ್. ರಕೀಬಲಂ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತವನ್ನು ನೀಡಿದ್ದಾರೆ.

ಭೂಲ್ ಭುಲ್ಲಯ್ಯ ಚಿತ್ರದಿಂದ ಆಯ್ದ ಗೀತೆ, ಶ್ರೇಯಾ ಘೋಷಾಲ್ ಹಾಗೂ ಎಂ ಜಿ ಶ್ರೀಕುಮಾರ್ ಹಾಡಿದ್ದಾರೆ ಸಮೀರ್ ಅವರ ಗೀತೆಯನ್ನು. ಪ್ರೀತಿಮ್ ಅವರ ಸಂಗೀತ ಇದರಲ್ಲಿದೆ.

RRR ಚಿತ್ರದ ಗೀತೆ ಇದು. ವಿಶಾಲ್ ಮಿಶ್ರಾ ಹಾಗೂ ರಾಹುಲ್ ಸಿಪ್ಲಿಂಗ್ ಹಾಡಿರುವಂತಹ ಗೀತೆ. ಪ್ರಿಯಾ ಮುಖರ್ಜಿಯವರ ಗೀತೆ ಇದು. MM ಕಿರ್ವಾಣಿ ಸಂಗೀತವನ್ನು ನೀಡಿದ್ದಾರೆ.

0: ಕಾಂತಾರ ಚಿತ್ರದ ಗೀತೆ, ನಕಾಶ್ ಅಜೀಜ್ ಹಾಗೂ ಚಿನ್ಮಯಿ ಶ್ರೀಪಾದ್ ಹಾಡಿರುವಂತಹ ಗೀತೆ ಇದು. ಅರಾಫತ್ ಮೊಹಮ್ಮದ್ ಈ ಗೀತೆಯನ್ನು ಬರೆದಿದ್ದಾರೆ. ಬಿ ಅಜನೀಶ್ ಲೋಕನಾಥ್ ಸಂಗೀತವನ್ನು ನೀಡಿದ್ದಾರೆ.
1: ಇದ್ದಾಗ

ಗುಲಾಬ್ ಗ್ಯಾಂಗ್ ಚಿತ್ರದ ಗೀತೆಯನ್ನು ಕೇಳೋಣ ಕೌಶಿಕಿ ಚಕ್ರವರ್ತಿಯವರ ಧ್ವನಿಯಲ್ಲಿ. ನೇಹಾ ಶರಾಫ್ ಅವರ ಸಾಹಿತ್ಯಕ್ಕೆ ಅನುಭವ್ ಸಿನ್ಹಾ ಸಂಗೀತವನ್ನು ನೀಡಿದ್ದಾರೆ.

ಓ ಚಿತ್ರದ ಗೀತೆ ಇದು, ಸುನಿಧಿ ಚೌಹಾನ್ ಹಾಡಿದ್ದಾರೆ. ದೇವಿ ಕೊಹ್ಲಿ ಅವರ ಹಾಡಿಗೆ ಆನಂದರಾಜ್ ಆನಂದ್ ಸಂಗೀತವನ್ನು ನೀಡಿದ್ದಾರೆ.

ವಿಕಿ ಡೋನರ್ ಚಿತ್ರದ ಗೀತೆಯನ್ನು ಕೇಳೋಣ ಆಯುಷ್ಮಾನ್ ಖುರಾನ್ ಅವರ ಧ್ವನಿಯಲ್ಲಿ. ಸ್ವನಾಥ್ ಕಿರ್ಕಿರೆ ಈ ಗೀತೆಯನ್ನು ಬರೆದಿದ್ದಾರೆ, ಅಭಿಷೇಕ್ ಅಕ್ಷಯ್ ರಾಗ ಜೋಡಣೆ ಮಾಡಿದ್ದಾರೆ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಈ ಸಂಜೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 5:30 ಗೇರ್ಮೆಟ್ ಹೊಸ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಸ್ಮಾರ್ಟ್ ಫೋನ್ಸ್ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ದೀಪಾ ಎಂಬಿ. 6:51 ಕೃಷಿರಂಗ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಘಟಕರಿಂದ ಭಜನೆ ಪದ ಕೇಳಬಹುದು. ಈ ರಾತ್ರಿ 7:45 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರದ 12 ಪೂರೈಸಿದ ಈ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುವುದು. 9:15 ಭಾವಗೀತೆಗಳು ಹಾಡಿದ್ದಾರೆ ರಮ್ಯಾ ವಸಿಷ್ಠ. 9:30 ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ಸ್ಯಾಕ್ಸೋಫೋನ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಮಧ್ಯಾಹ್ನದ ಪ್ರಸಾರ ಕಾರ್ಯವು ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 4:03:50. ನಮ್ಮ ಸಂಜೆಯ ಪ್ರಸಾರ ಕಾರ್ಯ ಈ ಸಂಜೆ 5:30 ಆರಂಭವಾಗುವುದು. ಅಲ್ಲಿಯವರೆಗೆ 101.3 ಮೆಗಾಹರ್ಟ್ಸ್ಗಳ ಎಫ್ಎಂ ರೈನ್ಬೋ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಇನ್ನು ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ಗೆ ಅಪ್ಪಣೆ ಕೊಡಿ. ಎಲ್ಲರಿಗೂ ಈ ದಿನ ಶುಭವಾಗಲಿ.

ಸಮಯ 4:00 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲು ಕನ್ನಡ ಕಾಮನ ಬಿಲು 101.3 FM ಮಿಕ್ಸ್ಡ್ ಮೆಲೋಡಿಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಪ್ರಶ್ನೆ ಕೇಳಿದೆ, ನೀವು ಸೋಫಾರ್ ಜಗಳ ಮಾಡಿರುವಂತ ತುಂಬಾ ಸಿಲ್ಲಿ ವಿಚಾರ ಯಾವುದು, ನಿಮ್ಗೇನೆ ಅಯ್ಯೋ ಈ ಚಿಕ್ಕ ವಿಚಾರಕ್ಕೆ ಡಮ್ ತರ ಕಿರಿಚಾಡ್ಬಿಟ್ಟಲ್ಲ ಅಂತ ಡಮ್ ಫೀಲ್ ಆಗಿದ್ದಂತ ಮೂಮೆಂಟ್ ಯಾವುದು ಅಂತ ನಾನು ಕೇಳಿದ್ದೆ. ಇದ್ರ ಸಂದೇಶವನ್ನ ಕಳ್ಸಿಕೊಡ್ತಾರೆ ಮಂಜುನಾಥ್. ಮೊನ್ನೆ ತಾನೇ ಮನೆಯಲ್ಲಿ ಆಗಷ್ಟೇ ತುಂಬಾ ಕೆಲಸದಿಂದ ಹಸ್ಕೊಂಡು ಮನೆಗೆ ಬಂದಿದ್ದೆ. ನಮ್ಮಮ್ಮ ಯೂಶಲಿ ಮನೆಗೆ ಹೋದ ತಕ್ಷಣ ಅಡಿಗೆ ಎಲ್ಲ ರೆಡಿ ಇರುತ್ತೆ, ಅವತ್ತು ರೆಡಿ ಇರುತ್ತೆ ಅನ್ಕೊಂಡು ಹೋಗಿದ್ದೆ. ಯಾರೋ ನೆಂಟರು ಬಂದು ಹೋಗಿದ್ದಾರೆ, ನಾನು ಹೋಗೋ ಹೊತ್ತಿಗೆ ಊಟಕ್ಕೆ ಅನ್ನ ರೈಸ್ ಖಾಲಿಯಾಗಿತ್ತು. ಆ ಟೈಮಲ್ಲಿ ನಾನು ಅವ್ರ ನೆಂಟರು ಆಲ್ರೆಡಿ ಹೋಗಿದ್ರು, ನಾನು ನಮ್ಮ ಅಮ್ಮನ ಮೇಲೆ ತುಂಬ ರೇಗಾಡ್ಬಿಟ್ಟೆ. ಒಂಚೂರು ಅಂದರೆ ನಾನು ತುಂಬ ಹಸಿವಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲಲ್ವಾ, ಹಾಗಾಗಿ ನಾನು ಸ್ವಲ್ಪ ಎಗರಾಡ್ಬಿಟ್ಟೆ. ಆಮೇಲೆ ರಿಯಲೈಸ್ ಆಯಿತು, ನಮ್ಮಮ್ಮ 5-10 ನಿಮಿಷ ವೇಟ್ ಮಾಡು, ಈಗಲೇ ಕುಕ್ಕರ್ ಕೂಗಿಸಿ ಊಟ ಬಡಿಸ್ತೀನಿ ಅಂದರು. ಹಂಗಿದ್ರು ಕೂಡ ತುಂಬ ಗಲಾಟೆ ಮಾಡಿದೆ, ಕಿರ್ಚಾಡ್ಬಿಟ್ಟೆ. ಆಮೇಲೆ ಅನ್ನಿಸ್ತು, ಛೆ ಇಷ್ಟು ಸಿಲ್ಲಿ ವಿಚಾರಕ್ಕೆ ಅಷ್ಟೊಂದೆಲ್ಲ ಎಗರಾಡ್ಬಿಟ್ನ ಅಂತ ನೋಡಿ ಏನು ಮಾಡೋಕ್ಕಾಗಲ್ಲ ಒಂದ್ಸಲ, ಹಸಿವು ನನ್ನನ್ನು ಮನುಷ್ಯರನ್ನಾಗಿ ಇರಿಸಿರಲಿಲ್ಲ ಅವತ್ತು ಅಂತ ಪ್ರಕಾಶ್ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಾಡಕ್ಕಾಗಲ್ಲ ಆಗಾಗ ಒಮ್ಮೆ ಈ ತರ ಒಂದು ಸಿಲ್ಲಿ ಕಾರಣಗಳು ಗೊತ್ತೇ ಇರಲ್ಲ, ಇಷ್ಟಕ್ಕೆ ಇಷ್ಟೆಲ್ಲ ಕಿರ್ಚಾಡ್ಬೇಕಂತ. ಬಟ್ ಸ್ಟಿಲ್ ಅಂತ ವಿಚಾರಗಳಿಗೆ ಕಿರ್ಚಾಡಿರ್ತೀವಿ, ಕೂಗಾಡಿರ್ತೀವಿ, ಜಗಳ ಮಾಡಿರ್ತೀವಿ, ಮಾತು ಬಿಟ್ಟಿರ್ತೀವಿ. ಅಂತ ಯಾವ್ದಾದ್ರು ವಿಚಾರ ಇದ್ರೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9489 80 1013.

ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ, ಕ್ಷಣ ಚಿತ್ತ ಕ್ಷಣ ಪಿತ್ತ ತರ ನಾವು ಆಗೋಗ್ಬಿಡ್ತೀವಿ. ಅಂಥ ಟೈಮಲ್ಲಿ ಸಿಲ್ಲು ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ರೆ ಯಾವ ವಿಚಾರ ಯಾವುದು ಆ ವಿಚಾರ ಹಂಚ್ಕೊಳ್ಳಿ ಅಂತ ನಾನು ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ಕೊಡಿದ್ದಾರೆ. ಯಾರು ಅನ್ನೋದಾದರೆ ಹೆಚ್ ಎಲ್ ಬಸವರಾಜು, ಪುಟ್ಟೆಗೆರೆ ಹೊಸಹಳ್ಳಿ, ಮಾಡಾಳು ಅಂಚೆ ಅರಸೀಕೆರೆಯಿಂದ. ನನಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಯಾರೋ ಅರ್ಧ ಭಾಗ ತಿಂದು ಉಳಿದ ಹಣ್ಣನ್ನು ನಮ್ಮನೆಗೆ ಕೊಟ್ಟಿದ್ರು. ಯೂಶಲಿ ಎಲ್ಲರೂ ಮಾಡ್ತಾರೆ ಅಲ್ವಾ, ಅರ್ಧ ಹಣ್ಣು ಇವ್ರ ಮನೆಗೆ, ಇನ್ನು ಅರ್ಧ ಹಣ್ಣು ಇವ್ರ ಮನೆಗೆ ಅಂತ ಆ ಥರ ಕೊಟ್ಟಿದ್ರಂತೆ. ಅದನ್ನು ತೊಗೊಬಂದು ಮನೇಲಿಟ್ಟಿದ್ದೆ. ಬರೋ ಅಷ್ಟರಲ್ಲೇ ನಮ್ಮಕ್ಕ ತಿಂದು ಬೇರೆಯವ್ರಿಗೂ ಕೊಟ್ಟು ಖಾಲಿ ಮಾಡಿದ್ಲು. ಬಂದು ನೋಡಿ ಸಿಕ್ಕಾಪಟ್ಟೆ ಜಗಳ ಮಾಡಿ ದೊಡ್ಡ ರಾಧ ಅಂತಾನೆ ಮಾಡಿದ್ದೆ. ಈಗ ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಚಾರಣೆ ನಮಗೂ ಕೂಡ ಇಷ್ಟ ಇರುತ್ತೆ. ಅದು ಏನೇನೋ ಆಗೋಗ್ಬಿಟ್ಟಿರುತ್ತೆ, ಅದು ಏನೇನೇನೋ ಆಗಿ ಇನ್ನೇನೇನೋ ದೊಡ್ಡ ಜಗಳ ರಾಧಾಂತಗಳೇ ಆಗ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದಷ್ಟು ಸಮಯ ಬಿಟ್ಟಮೇಲೆ ಅನ್ಸ್ಕೊಂಡ್ರೆ ಅಯ್ಯೋ ಛೇ, ಇಷ್ಟು ಡಬ್ಬಾ ಥರ ನಡ್ಕೊಂಡ್ವಾ, ಡಬ್ಬಾ ಥರ ಆಡ್ಬಿಟ್ವಾ ಅಂತೆಲ್ಲ ಅನಿಸುತ್ತೆ. ಇನ್ನು ಒಬ್ಬೊಬ್ಬರು ಒಂದೊಂದು ವಿಧ ವಿಧವಾದಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಖಂಡಿತ ಎಲ್ಲರ ಅನುಭವಗಳನ್ನ, ಸಂದೇಶಗಳನ್ನ ಓದ್ತೀನಿ. ನೀವು ಕೂಡ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಯಾವ ಒಂದು ವಿಚಾರಕ್ಕೆ ಜಗಳ ಮಾಡಿಕೊಂಡು ಅಯ್ಯೋ ಇಷ್ಟು ಸಿಲ್ಲು ವಿಚಾರಕ್ಕೆ ಜಗಳ ಮಾಡಿದಲ್ಲ ಅಂತ ನಿಮ್ಗೆ ಅನಿಸಿದೆ, ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9408 0903 9408 0903 ಗೆ ನಿಮ್ಮ ಸಂದೇಶಗಳು ಬರಲಿ. ಟಿಲ್ ದೆನ್ ಕೇಳ್ತಾ ಇರಿ ಒಂದು ಬ್ಯೂಟಿಫುಲ್ ಗಿರೆ, ಐ ಗಾಟ್ ಟು ಗೆಟ್ ಲವ್ಡ್ ಬೈ ಯೂ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ 4:22 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ಮಿಕ್ಸ್ ಮೆಲೋಡಿಸಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಸರ್, ನಮ್ಮ ಮನೆಯಲ್ಲಿ ಕಳೆದ ವಾರ ನಡೆದಂತ ಘಟನೆ ಇದು, ಅಡುಗೆ ಎಲ್ಲ ಆಗಿತ್ತು. ಸರಿ, ನೆಂಚ್ಕೊಳ್ಳೋಕೆ ಚಿಕನ್ ತರ್ತೀನಿ, ಚಿಕನ್ ಮಾಡಿಕೊಡು ಅಂತ ನಾನು ನಮ್ಮ ಹೆಂಡತಿ ಅವ್ರನ್ನ ಕೇಳಿದೆ. ಅವರು ಇವಾಗ ಆಗಲ್ಲ ಅಂತ ಕೋಪ ಮಾಡಿಕೊಂಡ್ರು, ಅವ್ರು ಮಾಡಲ್ಲ ಅಂತ ಅಂದರು. ಅದಕ್ಕೆ ನಾನು ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಮಾತಾಡಿದೆ, ನನ್ನ ಪಾಡಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಅವರೇ ಮಾತಾಡ್ಸಿದ್ರು ಕೂಡ ನಾನು ಮಾತಾಡಲಿಲ್ಲ. ಆಮೇಲೆ ಅವ್ರು ನನ್ನ ಕೋಪ ನೋಡಿ ತಗೊಂಬ ನೀ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಏನೇ ಹೇಳಿದ್ರು ಕೂಡ ನಾನು ಮಾತಾಡದೆ ಸುಮ್ಮನೆ ಕೂತ್ಕೊಂಡೆ. ಮತ್ತೆ ಕೇಳಿದ್ರು ತಗೊಂಡು ಬನ್ನಿ ಮಾಡಿಕೊಡ್ತೀನಿ ಅಂತ, ಆದರೆ ನಾನು ಬೇಡ ಅಂದರೆ ಬೇಡ ಅಂತ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ನನಗೆ ಅನ್ನಿಸ್ತು, ಸರಿ ಅವರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ, ಸಾಕಾಗಿರ್ತಾರೆ, ನಾನು ಯಾಕೆ ಈ ಥರ ನಡ್ಕೊಂಡೆ ಅಂತ ನನ್ನ ವರ್ತನೆ ಮೇಲೆ ನನಗೆ ಬೇಜಾರಾಯಿತು ಅಂತ ಸತೀಶ್ ಅವರು ಕಡಬಗೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಾಮಾನ್ಯವಾಗಿ ಸಿಲ್ಲಿ ವಿಚಾರಕ್ಕೆ ಜಗಳ ಆಗೋದಕ್ಕೆ ಕಾರಣ ವ್ಯಕ್ತಿಯ ಮೂಡು. ನಮ್ಮ ಮೂಡು ಚೆನ್ನಾಗಿದ್ದಾಗ ದೊಡ್ಡ ವಿಚಾರಗಳಿಗೆ ಕಾಂಪ್ರಮೈಸ್ ಆಗಿಬಿಡ್ತೀವಿ, ಆದರೆ ಮೂಡ್ ಸರಿ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ರಂಪ ಮಾಡ್ತೀವಿ ಅಲ್ವಾ ಮಂಜುನಾಥ್ ಅವರೆ ಅಂತ ಕೇಳ್ತಾ ಇದ್ದಾರೆ. 100 ಪಟ್ಟು ಇದು ನಿಜವಾಗ್ಲೂ ಸತ್ಯ. ನಮ್ಮ ಮೂಡ್ ಹೇಗಿರುತ್ತೆ ಅದ್ರ ಮೇಲೆ ನಾವು ಯಾವಾಗಲೂ ರಿಯಾಕ್ಟ್ ಮಾಡೋದು ಅಲ್ವಾ. ಮೂಡ್ ಚೆನ್ನಾಗಿತ್ತು ಅಂದರೆ ಎಂಥದ್ದೇ ದೊಡ್ಡ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಇದ್ರೂ ಕೂಡ ಆರಾಮ ಅಯ್ಯೋ ನೋಡ್ಕೊಂಡ್ರಾಯ್ತು ಬಿಡು ಅಂದ್ಬಿಡ್ತೀವಿ. ಅದಕ್ಕೆ ಅಲ್ವಾ ಆಫೀಸಲ್ಲಿ ನೋಡೋದು ಬಾಸ್ ಮೂಡ್ ನೋಡ್ಕೊಂಡು ಮಾತಾಡಬೇಕು ಅಂತ. ನೀವು ಕೂಡ ಯಾವುದಾದ್ರೂ ಇಂಥ ಒಂದು ಸಿಲ್ಲಿ ವಿಚಾರಕ್ಕೆ ಜಗಳ ಮಾಡಿಬಿಟ್ಟಲ್ಲ ಅಂತ ಅನಿಸಿದ್ರೆ ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸಾಪ್ ಸಂಖ್ಯೆ 9489001013 9480909013 ನಿಮ್ಮ ಸಂದೇಶಗಳು ಬರೀ ಎಂಜಾಯ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ 4:31 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಇವತ್ತು ರೇನ್ಬೋ ಚಾನೆಲ್ನಲ್ಲಿ ಬಂದ ಕನ್ನಡ ಹಾಡುಗಳ ಇಂಗ್ಲಿಷ್ ಅನುವಾದವನ್ನು ಕಂಡುಹಿಡಿಯೋದಕ್ಕೆ ನನ್ನ ಮೊಮ್ಮಗ ಕೇಳ್ದ, ನನಗೆ ಉತ್ತರ ಕೊಡೋಕ್ಕಾಗದೆ ಅವನು ಗೇಲಿ ಮಾಡ್ದ, ನನಗೆ ಕೋಪ ಬಂತು, ಆಮೇಲೆ ನಾವು ಕಲಿಯೋದಿನ್ನ ತುಂಬ ಇದೆ ಅಂತ ಶಾಂತವಾಗಿ ತಿಳ್ಕೊಂಡೆ ಅಂತ ಈ ಹರಿಹರನ್ ಅವರು ವಿಜ್ಞಾನನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಅಲ್ವಾ, ಕಲಿಯೋದಿನ್ನ ಸಾಗರದಷ್ಟಿದೆ, ಕಲಿತವ್ರು ಯಾರಿಲ್ಲಿ, ನೀವು ಕಲ್ತಿಲ್ಲ, ನಾವು ಕಲ್ತಿಲ್ಲ, ಎಲ್ಲರೂ ಕಲಿಯೋಣ, ತುಂಬ ಇದೆ ಕಲಿಯುವಂಥದ್ದು, ಒಟ್ಟಿಗೆ ಕಲಿಯೋಣ, ಏನಂತೀರಾ? ಪೇಂಟ್ ಹಚ್ಚೋದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಸಿಟ್ಟು ಬಂದು ಎಲ್ಲ ಪೇಂಟನ್ನು ಚರಂಡಿಗೆ ಹಾಕಿದ್ದೆ ನಾನು, ಅಷ್ಟು ಸಿಲ್ಲಿ ವಿಚಾರಕ್ಕೆ ಕೋಪ ಮಾಡಿಕೊಂಡಿದ್ದೆ ಅಂತ ಜಯರಾಮ್ ಟೇಲರ್ ಅವರು ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಒಲವಿನ ಆಲಾಪ ಪ್ರಮೋಷನ್ ಆಗಿದೆ ಸರ್ ಅಂತ ಹೇಳ್ತಾ ಇರೋದು ಯಾರು? ಸೋಮಶೇಖರ್ ಅವರು. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಕೇಳಿ, ಎಂಜಾಯ್ ಮಾಡಿ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಲೋಡಿಸ್ನಲ್ಲಿ ಸಾಕಾದಿವೆ. ಸಮಯ 4:42 ಸಂಜೆಯ ಪ್ರಸಾರದ ಆರ್ಜೆ ಕುಸುಮ ಅವರು ಬಂದು ಈಗಾಗಲೇ ಕುತ್ಕೊಂಡಿದ್ದಾರೆ. ಕುಸುಮ ಹಲೋ. ಕುಸುಮ
4: ಸಮಾಚಾರ ಸ್ಪೆಷಲ್
1: ನಡೀತಾ ಇದೆ ಮಧ್ಯಾಹ್ನದ ವೀಕೆಂಡ್ ಸ್ಪೆಷಲ್ ಸಂಜೆ ಸ್ಪೆಷಲ್ ಮಾಡೋದಕ್ಕೆ ನೀವು
4: ಬಂದಿದ್ದೀರಾ.
1: ಇಟ್ಸ್ ವೆರಿ ಸಿಂಪಲ್ ಕುಸುಮ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ನಾವು ಇಂಥ ಒಂದು ಸಿಲ್ಲಿ ವಿಚಾರಕ್ಕೆ ಜಗಳ ಮಾಡಿದೀವಿ ಅನ್ನೋದಾದ್ರೆ ಯಾವುದು ಆ ಸಿಲ್ಲಿ ವಿಚಾರ? ನೀವು ಯಾವ್ದಾದ್ರು ಒಂದು ಸಿಲ್ಲಿ ವಿಚಾರಕ್ಕೆ ಕಿರ್ಚಾಡಿದೀರಾ? ಯಾವುದು ಆ ಸಿಲ್ಲಿ ವಿಚಾರ
5: ಹೇಳ್ಬೋದು ಆನೇರ?
1: ಯಸ್, ಧಾರಾಳವಾಗಿ.
5: ಸಿಲ್ಲಿ ಅಂದ್ರೆ ನಾನು ನೋಡಿದೆ ಆಗ್ಲೇ ಮೆಸೇಜಸ್ ಲಿಸ್ನರ್ಸ್ ದು, ಆತರ ಸಿಲ್ಲಿ ವಿಚಾರ ಏನಿಲ್ಲ, ಬಟ್ ಈಗ ಯೂಶುವಲ್ ಆಗಿ ಎಲ್ರು ಜಗಳ ಮಾಡತ್ತರ.
1: ಯಾವುದು ಆ ಸಿಲ್ಲಿ ವಿಚಾರ?
5: ಅದೇ ಮೆಸೇಜ್ ನೋಡಿದ್ರು ಬ್ಲೂ ಟಿಕ್ ಬಂದ್ರು ರಿಪ್ಲೈ ಬಂದಿಲ್ಲ.
1: ಇದೆಲ್ಲ ಇದು ಸಿಲ್ಲಿ ಆಗಲ್ಲ, ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ವಿಚಾರ.
5: ಅದು ಸಿಲ್ಲಿನೇ ಅನ್ಸ್ತು ಆಮೇಲೆ.
1: ಓಕೆ ಓಕೆ, ನಿಮ್ಮ ಪ್ರಕಾರ ಈ ಮೆಸೇಜ್ ನೋಡಿ ರಿಪ್ಲೈ ಮಾಡಲ್ಲ ಅಂತ ಜಗಳ ಮಾಡೋದು ಇಸ್ ಸಿಲ್ಲಿ ವಿಚಾರ?
5: ಹೌದು, ಸಿಲ್ಲಿ ಅಲ್ವಾ?
1: ಓಕೆ, ಎಷ್ಟೋ ಜನ ಮೆಸೇಜ್ ನೇ ಕಾಯ್ತಾ ಇರ್ತಾರೆ ಆ ಮೆಸೇಜ್ಗೋಸ್ಕರ. ಹಂಗಿದ್ದಾಗ ಸಿಲ್ಲಿ ಹೆಂಗಾಗುತ್ತೆ?
5: ಆಗ ನಮ್ಗೂ ಅನ್ಸಿರುತ್ತೆ ಅಯ್ಯೋ ಯಾಕಾದ್ರೂ ರಿಪ್ಲೈ ಮಾಡ್ತಿಲ್ವಲ್ಲಪ್ಪ ಇವರು ಅಂತ. ಆಮೇಲೆ ಅನಿಸ್ತು ಅಯ್ಯೋ ಇದೊಂದು ಸಿಲ್ಲಿ ವಿಷಯ ಅಲ್ವಾ ಅಂತ.
1: ಸುಮ್ನೆ ಮಾಡಿರೋ ಟೈಮ್ ಇದ್ರೆ
5: ಬಿಸಿ ಇದೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬೋದಿತ್ತಲ್ಲ ನಾವೇ.
1: ಓಕೆ, ನೀವು ಕೂಡ ಸಂದೇಶಗಳನ್ನ ಹಂಚಿಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9480910013 ಗಾಗಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ 4:49 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ನಮ್ಮಪ್ಪ ಟೈಲರ್

ಟೈಲರ್ ಆಗಿದ್ರು, ನನ್ಗೆ ಹಬ್ಬಕ್ಕೆ ಬಟ್ಟೆ ಹೊಲ್ಕೊಡ್ಲಿಲ್ಲ ಅಂತ ಹೇಳಿ ಅವ್ರ ಗಡಿಯಾರ ಒಡೆದು ಹಾಕ್ಬಿಟ್ಟಿದ್ದೆ ಅಂತ ಉಷಾ ಅವರು ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ತಾಳ್ಮೆ ಒಂದಿಲ್ಲ ಅಂದರೆ ಸಣ್ಣ ಪುಟ್ಟ ಅಪಘಾತಗಳು ಸಹಜವೇ ಅಂತ ಹೇಳ್ತಾ ಇರೋದು. ಯಾರು ಸಂದೇಶ ಕಳಿಸ್ಕೊಂಡಿದ್ರೆ ಅದರ ಹೆಸರನ್ನ ಕಳಿಸ್ಕೊಟ್ಟಿಲ್ಲ, ನಮ್ಮ ರೆಡಿ ಫ್ರಮ್ 8435. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಿಕ್ಸ್ಡ್ ಮೆಲೋಡೀಸ್ನ ವಿಶೇಷ. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಕಾರಣ ಇಲ್ಲದಿದ್ರು ಕೂಡ ಸಣ್ಣ ಪುಟ್ಟ ಕಾರಣಗಳಿಗೆ ಕೋಪ ಮಾಡ್ಕೋತೀವಿ, ತುಂಬ ರಿಯಾಕ್ಟ್ ಮಾಡ್ತೀವಿ. ಹಾಗಾಗಿ ಯಾವಾಗಲೂ ತಾಳ್ಮೆ ಇರಬೇಕು ಬದುಕಲ್ಲಿ, ಒಂಚೂರು ವಿವೇಕದಿಂದ ಯೋಚನೆ ಮಾಡಿ ನೋಡಬೇಕು ಈ ಥರ ರಿಯಾಕ್ಟ್ ಮಾಡಬೇಕಾ ರಿಯಾಕ್ಟ್ ಮಾಡಬಾರ್ದ ಅಂತ ಹೇಳ್ತಾ ನಾನು ಟಾಡಾ ಬಾಯ್ ಬಾಯ್ ಹೇಳಿ ಸೈನ್ ಆಫ್ ಮಾಡುವಂಥ ಹೊತ್ತು ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥು. ಮತ್ತೆ ಸಿಗೋಣ, ಮತ್ತೆ ಸಿಗೋರ್ಗು ನೀವೇನು ಮಾಡಬೇಕು, ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

ಹಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬೆಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:12 ಈ ಸ್ಪಾರ್ಕ್ಲಿಂಗ್ ಸ್ಯಾಟರ್ಡೆಯ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ರಾತ್ರಿ 11:00 ಈ ಒಂದು ಮ್ಯೂಸಿಕಲ್ ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ಜೆ ಕುಸುಮ. ಇವತ್ತು ಶನಿವಾರ, ವೀಕೆಂಡ್, ಸೆಕೆಂಡ್ ಸ್ಯಾಟರ್ಡೇ. ಹಾಗಾಗಿ ನಮ್ಮ ಹಲವು ಸ್ನೇಹಿತರಿಗೆ ಆಫೀಸ್ ರಜಾ, ಇನ್ನೂ ಒಂದಷ್ಟು ಜನರಿಗೆ ಆಫೀಸ್ ಇರೋದ್ರಿಂದ ಈಗ ಮನೆ ಕಡೆಗೆ ಹೋಗ್ತಾ ಇರ್ತೀರ. ಸೊ ನಿಮ್ಮ ಡ್ರೈವ್ ಟೈಮ್ಗೆ ಜೊತೆಯಾಗುವಂಥ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆಯಲ್ಲಿ ಜೋಶ್ ಕೊಡುವಂತಹ ಎನರ್ಜೆಟಿಕ್ ಹಾಡುಗಳನ್ನ ಕೇಳ್ತಾ ಸಾಗೋಣ. ಹಾಡುಗಳನ್ನೇನೋ ಕೇಳ್ತೀವಿ, ಓಕೆ, ವಿಷಯ ಏನು ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವಾಗಲೂ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬಟ್ ಇವತ್ತು ಫಾರ್ ಅ ಚೇಂಜ್ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಇದೆ. ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಹಾಗೆ ಟಾಸ್ಕ್ಗೆ ರೆಡಿ ಆಗಿ, ರೆಡಿ ಆಗೋದಕ್ಕೆ ನಿಮಗೆ ಒಂದು ಹಾಡಿನ ಕಾಲಾವಕಾಶ. ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾದ ಈ ಒಂದು ಎನರ್ಜೆಟಿಕ್ ಹಾಡು ಮೂಡಿ ಬರ್ತಾ ಇದೆ. ಈ ಹಾಡಿನ ನಂತರ ಟಾಸ್ಕ್ ಶುರುವಾಗುತ್ತೆ. ಸೊ ಸ್ಟೇ ಟ್ಯೂನ್ ಟು 101.3 FM.

ಟಾಸ್ಕ್ ಇದೆ ಅಂತ ಹೇಳಿದ್ದೆ. ಏನಿರ್ಬೋದು ಟಾಸ್ಕ್ ಅಂತ ಈಗಾಗಲೇ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಕೇಳ್ತಾ ಇದ್ದಾರೆ. ನಿಮ್ಮನ್ನ ಹೆಚ್ಚು ಕಾಯಿಸೋದಿಲ್ಲ, ಒಂದು ಹಾಡಿನ ನಂತರ ನಿಮ್ಗೆ ಹೇಳ್ತೀನಿ ಅಂದಿದ್ದೆ. ಹಾಡಂತೂ ಪ್ರಸಾರ ಆಯಿತು, ಈಗ ಟಾಸ್ಕ್ ಏನು ಅಂತ ಹೇಳೋ ಸಮಯ. ಪ್ರತಿಯೊಂದು ಊರು ಅಥವಾ ಜಿಲ್ಲೆ ಡಿಸ್ಟ್ರಿಕ್ಟ್ಗೆ ಅದರದ್ದೇ ಆದ ಒಂದು ಐಡೆಂಟಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಆ ಊರಿನ ಒಂದು ಪ್ರಸಿದ್ಧ ತಾಣ, ಅಲ್ಲಿ ಸಿಗುವಂಥ ಒಂದು ಸ್ಪೆಷಲ್ ತಿಂಡಿ ಅಥವಾ ಊಟ, ಅಲ್ಲಿನ ವೆದರ್ ಕಂಡೀಷನ್ ಆಗಿರಬಹುದು, ಇದೆಲ್ಲದರಿಂದ ಆ ಊರು ಅಥವಾ ಡಿಸ್ಟ್ರಿಕ್ಟ್ನ ನಾವು ಗುರುತಿಸ್ತೀವಿ. ಸೊ ಹೀಗೆ ಒಂದೊಂದು ಊರಿಗೂ ಒಂದಕ್ಕಿಂತ ಹೆಚ್ಚು ವಿಶೇಷತೆಗಳಿರುತ್ತವೆ. ಈಗ ಟಾಸ್ಕ್ ಏನಂತಂದರೆ, ನಿಮ್ಮ ಊರಿನ ಸ್ಪೆಷಾಲಿಟೀಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಊರಿಗೆ ನೀವು ಒಂದು ಟ್ಯಾಗ್ ಲೈನ್ ಅಥವಾ ಸಬ್ಟೈಟಲ್ನ ಮಾಡಬೇಕು. ಆದಷ್ಟು ಆ ಒಂದು ಸಬ್ಟೈಟಲ್ ಕ್ರಿಯೇಟಿವ್ ಆಗಿರಲಿ, ಒಂದೇ ಸಾಲಲ್ಲಿ ಇರಲಿ. ನೋಡೋಣ, ನೀವೆಲ್ಲ ನಿಮ್ಮ ಊರನ್ನು ಒಂದೇ ವಾಕ್ಯದಲ್ಲಿ ಹೇಗೆ ನಮಗೆ ಪರಿಚಯಿಸ್ತೀರಾ ಅಂತ. ನಿಮ್ಮ ಊರಿನ ವಿಶೇಷತೆಗಳೇನು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಟ್ಯಾಗ್ ಲೈನ್ನ ಫಾರ್ಮ್ ಮಾಡಿ ಆ್ಯಂಡ್ ಅದನ್ನು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909013 9480101013. ಇನ್ನು ಟ್ಯಾಗ್ ಲೈನ್ ಹೇಗಿರಬೇಕಪ್ಪ ಅಂತ ಅಂದರೆ, ಈಗ ನಮ್ಮ ಬೆಂಗಳೂರಿಗೆ ಒಂದು ಸಿಂಪಲ್ ಆಗಿ ಒಂದು ಟ್ಯಾಗ್ ಲೈನ್ನ ಕೊಡೋದಾದರೆ, ಗರಿಗರಿಯಾದ ಮಸಾಲೆ ದೋಸೆ, ಘಮ ಘಮ ಅನ್ನೋ ಫಿಲ್ಟರ್ ಕಾಫಿಯ ಜೊತೆಗೆ ಕೂಲ್ ಕೂಲ್ ವೆದರು ನಮ್ಮ ಬೆಂಗಳೂರು. ಹೀಗೆ ನೀವು ನಿಮ್ಮ ಊರಿಗೆ ಅಥವಾ ನಿಮ್ಮ ಜಿಲ್ಲೆಗೆ ಒಂದು ಕ್ಯಾಚಿ ಆಗಿರುವಂತಹ ಕ್ರಿಯೇಟಿವ್ ಆಗಿರುವಂತಹ ಟ್ಯಾಗ್ ಲೈನ್ನ ಬರೆದು ಸಂದೇಶ ಕಳಿಸಿ. ಗೊತ್ತಾಯ್ತಲ್ವಾ ಟಾಸ್ಕ್ ಏನು ಅಂತ? ನೋಡೋಣ ನಿಮ್ಮೆಲ್ಲರ ಟ್ಯಾಗ್ ಲೈನ್ಗಳು ಹೇಗಿರುತ್ತೆ, ಎಷ್ಟು ಕ್ರಿಯೇಟಿವ್ ಆಗಿ ನೀವು ಟ್ಯಾಗ್ ಲೈನ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ಈಗ ಬಿಂದಾಸ್ ಸಿನಿಮಾದ ಬಿಂದಾಸ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ನಾನ್ ಬಿಂದಾಸ್ ಮಗ.
1: ಪುನೀತ್ ರಾಜ್ಕುಮಾರ್ ಅವರ ವಾಯ್ಸ್ ಅಲ್ಲಿ ನನ್ ಬಿಂದಾಸ್ ಮಗ ಅಂತ ಕಡಿದಾಗಿ ಡೈಲಾಗ್ ಬಂತು. ಈಗ ಅಷ್ಟೇ ಬಿಂದಾಸ್ ಆಗಿ ಕ್ರಿಯೇಟಿವ್ ಆಗಿರುವಂತಹ ಟ್ಯಾಗ್ ಲೈನ್ ಗಳನ್ನ ಕಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಬೆಂಗಳೂರು ಮಂಗಳೂರು ಅಂತ ಹಾಡನ ಕೇಳಿದ್ವಿ. ಈಗ ಮಂಗಳೂರಿಂದ ಸ್ವಲ್ಪ ಮುಂದೆ ಹೋಗ್ತಾ ಕುಂದಾಪುರದ ಒಂದು ಸಂದೇಶ ಬಂದಿದೆ. ಗೋಳಿ ಬಜೆ ಹಾಗೂ ಮೀನ್ ಫ್ರೈಗೆ ನಮ್ಮೂರೇ ಸೈ, ಅದೇ ನಮ್ಮ ಕುಂದಾಪುರ ಅಂತ ಮಾರ್ನಿಂಗ್ ಡೆವಲ್ಸ್ ಟೀಮ್ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಟ್ಯಾಗ್ ಲೈನ್ ಕುಂದಾಪುರಕ್ಕೆ. ಹಾಗೆ ಇವರ ನಂತರ ಬಂದಿರುವಂತಹ ಸಂದೇಶ, ಬೆಣ್ಣೆಯಲ್ಲಿ ಮಿಂದೆದ್ದ ದೋಸೆ ಚುರುಟ್ ಮುರು ಮಂಡಕ್ಕಿ ಜೊತೆ ಮೆಣಸಿನಕಾಯಿ, ನಾವು ರೀ ದಾವಣಗೆರೆ ಮಂದಿ ಅಂತ ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಕ್ರಿಯೇಟಿವ್ ಆಗಿ ಟ್ಯಾಗ್ ಲೈನ್ಗಳನ್ನ ನೀವು ನಿಮ್ಮ ಊರಿಗೆ ಡಿಸ್ಟ್ರಿಕ್ಟ್ಗೆ ನೀವು ಒಂದು ಟ್ಯಾಗ್ ಲೈನ್ ಮಾಡಿ ಕಳಿಸ್ತೀರಾ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಜಾಲಿ ಡೇ ಸಿನಿಮಾದ ಒಂದು ಪಾರ್ಟಿ ಹಾಡು ಮೂಡಿ ಬರ್ತಾ ಇದೆ. ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ಎಲ್ಲ ಜೋಶ್ ಹಾಡುಗಳು ನಿಮಗಾಗಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಈಗ ಸಮಯ 5:30:21. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭ ಮಾಡುತ್ತಿದ್ದೇವೆ.

ತೀರ್ಥರೂಪ ತಂದೆಯವರಿಗೆ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿದೆ. ರಾಮನಹಳ್ಳಿ ಜಗನ್ನಾಥ್ ಅವರ ಗೀತ ರಚನೆಗೆ ಜೋ ಕೋಸ್ತಾ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
0: ಜಡ ದಿನವ ಮುದಗೊಳಿಸೋ ಸಹಪಾಠಿ,
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ವಿಜಯ್ ಪ್ರಕಾಶ್ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತ ಕೇಳ್ತಾ ಇದ್ದೀರಿ. ಯೋಗರಾಜ್ ಭಟ್ ಅವರ ಗೀತ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ.

0: ಸಾರಿ.
1: ಮುಂದಿನ ಗೀತೆ ದ ರಾಜಾ ಸಾಬ್ ಚಿತ್ರದ್ದು. ಧೀರಜ್ ಡಿ, ತಮನ್ ಎಸ್, ಶ್ರುತಿ ರಂಜನಿಯವರ ಧ್ವನಿಯಲ್ಲಿದೆ. ಏಜಿಸ್ ಅವರ ಗೀತರಚನೆಗೆ ಎಸ್ ತಮನ್ ಸಂಗೀತ ನೀಡಿದ್ದಾರೆ.

ಲಕ್ಷ್ಮೀ ರಮೇಶ್ ಅವರ ಗೀತ ರಚನೆಗೆ ಆಕಾಶ್ ಪರ್ವ ಅವರ ಸಂಗೀತವಿದೆ. ಟಿಪ್ಪು ಅವರ ಧ್ವನಿಲಿದೆ. ಸೀಟ್ ಎಡ್ಜ್ ಚಿತ್ರದ ಈ ಗೀತೆ

ಕಲ್ಟ್ ಚಿತ್ರದ ಗೀತೆ ಜಸ್ಕರಣ್ ಸಿಂಗ್, ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿದೆ. ಅನಿಲ್ ಕುಮಾರ್ ಅವರ ಗೀತೆ ರಚನೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ಕಲ್ಟ್ ಚಿತ್ರದ ಗೀತೆಯೊಂದಿಗೆ ಇಂದಿನ ಕಿರ್ಮಿಟ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು, ಸಮಯ 6:05.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
6: ಯೇ ದೇಶ್ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ, ಯೇ ದೇಶ್ ಮೇರಿ ಜಾನ್ ಹೈ.
7: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು, ಪ್ರಾಚೀನರ ರುಚಿ ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
5: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಆಕಾಶವಾಣಿ ಬೆಂಗಳೂರು, ಸಮಯ 6:47. 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
5: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Prime Minister Narendra Modi embarked on a 6-day visit to France and Slovakia today to further deepen bilateral ties with the two European countries. On the first leg of the visit, the Prime Minister will reach the French city of Nice tonight. Mr. Modi will hold bilateral talks with President Emmanuel Macron tomorrow. Both leaders will jointly inaugurate the Bharat Innovates event. In his departure statement, Mr. Modi said the focus of the visit to France will be on boosting economic as well as cultural linkages between the two countries. Our correspondent covering the Prime

ಆಕಾಶವಾಣಿ ಬೆಂಗಳೂರು, ಸಮಯ 6:10:10. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಇದೀಗ. ಇಂದು ಸಂಜೆ 6:15 ಕನ್ನಡ ರತ್ನಭಂಡಾರ ಮೂಡಿಬರಲಿದೆ. ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಪ್ರಸ್ತುತಿ ಡಾಕ್ಟರ್ ದೀಪಾ ಎಂಬಿ. 6:51 ಕೃಷಿರಂಗ, ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಲಿದ್ದೀರಿ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ರಾತ್ರಿ 9:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಹಾಡಿದ್ದಾರೆ ರಮ್ಯಾ ವಸಿಷ್ಠ. 9:30 ಯುವವಾಣಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತಾದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ವಿ ಸ್ವರ್ಣದಾಸ್, ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ಸ್ಯಾಕ್ಸೋಫೋನ್ ವಾದನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.

0: ಇನ್ನುಳಿದಂತೆ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. 6:30 ಡಾ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಲಿದ್ದೀರಿ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ ಮೂಡಿಬರಲಿದೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳು. 7:15 ಭವಾನಿ ಹೆಗಡೆ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಮೂಡಿಬರಲಿದೆ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 9:05 ಗೀತಾ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 10:30 ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನೇರೆ ಪಲ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ವನಿತಾ ವಿಹಾರ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ವಿಕಿರಣ ಔಷಧಿಗಳು ಈ ಕುರಿತಾಗಿ ಡಾ ಆಶೀಶ್ ಆಚಾರ್ಯ ಕೆ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನದ ಪ್ರಸಾರ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ನಾಳೆ ಮಧ್ಯಾಹ್ನ 2:40 ಬಾಳಬೆಳಕು ರೇಷ್ಮೆ ಗೂಡು ಬಳಸಿ ಗೊಂಬೆ ತಯಾರಿಸುವ ಉಮಾ ವೆಂಕಟರಾಮನ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಾಳೆ ಮಧ್ಯಾಹ್ನ 3:00 ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 5:30 ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಪ್ರಸ್ತುತಿ ಡಾ ದೀಪ ಎಂಬಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:14:38. 6:15 ಸರಿಯಾಗಿ ಕನ್ನಡ ರತ್ನ ಭಂಡಾರ ಮೂಡಿಬರಲಿದೆ. 6:20 ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ರಾವ್ ರಾಯಸಂ ಅವರ ಹಾಸ್ಯ ಪಾಯಸಂ. ವಿಜಯನಗರ ಹರಪನಹಳ್ಳಿ ರಾಯಸಂ ಭೀಮಸೇನ ರಾವ್ ಅಂದರೆ ಬೀಚಿ ಅವರ ಊರು. ಡಿವಿಜಿಯವರ ಮಂಕುತಿಮ್ಮನೇ ಬೇರೆ, ಬೀಚಿಯವರ ತಿಮ್ಮನೇ ಬೇರೆ. ಜೀವನದ ಮಹತ್ವದ ಗುರಿಗಳನ್ನು ಚಾಟಿ ಏಟು ನೀಡುತ್ತಾ ಕಲಿಸಿದ ಸಾಹಿತಿ ಬೀಚಿ. ಅವರ ಭಾಷಣದ ಸ್ವರೂಪ ಹೀಗಿತ್ತು.
2: ಇನ್ನೂ ಕತ್ತಲು ಬಂದಿಲ್ಲ, ಬೆಳಕು ಹೋಗುತ್ತಲಿತ್ತು. ಸಂಜೆಯ ವಾಕಿಂಗ್ ಮುಗಿಸಿ ಮನೆಗೆ ಬರ್ತಲಿದ್ದೆ. ನಮಸ್ಕಾರ ಸರ್, ಹಿಂದಿನ ಧ್ವನಿ. ನಾನು ಪ್ರತಿ ನಮಸ್ಕಾರ ಹೇಳಿ ಹಿಂತಿರುಗಿದೆ.

0: ಯಾರು ಈ ವ್ಯಕ್ತಿ? ಮುಖವೆಲ್ಲ ಗಡ್ಡ ಅಲ್ಲ, ಮುಖವೇ ಗಡ್ಡ, ಮುಖವೇ ಇಲ್ಲ, ಬರೀ ಕೂದಲು ರಾಶಿ, ಮುಗ್ಗಿರಬೇಕಾದಲ್ಲಿ. ಆದರೆ ಧ್ವನಿ ಮಾತ್ರ ಸುಪರಿಚಿತ. ಆದರೆ ಯಾರು ಈ ವ್ಯಕ್ತಿ, ಎಷ್ಟು ಹೊತ್ತು ನೋಡುವುದು? ಕಡೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟೆ, ಯಾರು ತಾವು? ಗಾಗಸಿನಕ್ಕಾಗ ಆ ಕೂದಲ ಕಾಡಿನ ಮಧ್ಯೆ ಬಿಳಿ ಹಲ್ಲು ಸಾಲು ಕಂಡಿದ್ದು. ಹೌದು, ಎಲ್ಲಿಯೂ ನೋಡಿದ್ದೇನೆ, ಆದರೆ ಗುರುತು ಮಾತ್ರ ಹತ್ತಲಿಲ್ಲ. ನಾನು ಸರ್, ನನ್ನನ್ನೇ ಮರೆತು ಬಿಟ್ರ? ಪೂಜೆ ತಬ್ಬಿಬಾದೆ, ಯಾರಿರ್ಬೋದು ಯೋಚಿಸುತ್ತೆ ಕ್ಷಣಕಾಲ ನಿಂತೆ. ಸಾವಕಾಶವಾಗಿ ಹೇಳ್ತೀವಿ ವ್ಯಕ್ತಿ, ನಾನು ಸರ್ ತಿಮ್ಮ, ನಿಮ್ಮ ಆಪ್ತ ಮಿತ್ರ ಮತ್ತು ನಿಮ್ಮ ಮಾನಸ ಪುತ್ರ ಅಲ್ವೇ, ನನ್ನನ್ನೇ ಮರೆತು ಬಿಟ್ರ? ತಿಮ್ಮ, ಈ ಕೂದಲ ರಾಶಿ ತಿಮ್ಮನೇ, ಇದೇನೆಯ ವೇಷ ಎಂದು ವಿಚಾರಿಸಿದೆ. ಯಾಕೆ ಸರ್ ಗಡ್ಡ ಬೋಳಿಸಬೇಕು? ಮರು ಪ್ರಶ್ನೆ ಹಾಕಿದ, ಹಾಗೆ ಮುಂದುವರಿಸಿದ. ಮಾರ್ಕೆಟ್ನಲ್ಲಿ ಫಾರಿನ್ ಬ್ರೇಡೇ ದೊರೆಯಿಲ್ಲ, ಇಲ್ಲದಿದ್ದರೆ ಬೇಡ, ನಮ್ಮ ಇಂಡಿಯನ್ ಬ್ರೇಡ್ ಇಲ್ವೇನಯ್ಯ? ತತ್ ಖಚಿತ ಸರ್, ಅದೆಲ್ಲ ಬ್ಲೇಡ್ ಒಂದು ಬೇಕು, ಫಾರಿನ್ ಬ್ರೇಡೇ, ಅವಾಗ ಸರಿಯಾದ ಬ್ರೇಡೇ ಇಲ್ಲ. ಹೌದೇ ಎಂದಂದೆ. ತಿಮ್ಮನ ಅಸ್ಖಲಿತ ವಾಗ್ದಿರಿ ಶುರುವಾಯಿತು. ಫಾರಿನ್ ಬ್ರೇಡ್ ಸಿಕ್ಕುತ್ತಿಲ್ಲ ಎಂದಾದ ಮೇಲೆ ಒಂದು ಕಂತ್ರಿ ಬ್ರೇಡನ್ನೇ. ಕಂತ್ರಿ? ಕಂತ್ರಿ ಅಂದ್ರೆ ಏನಯ್ಯ? ಕಂಟ್ರಿ ಎಂಬುದಕ್ಕೆ ತದ್ವ ಕಂತ್ರಿ ಸರ್. ಇದು ತಿಮ್ಮನ ತತ್ಸಮ ತದ್ವಗಳ ಕಲ್ಪನೆ. ಹ್ಞೂ, ಸರಿ, ಮುಂದೇನಾಯ್ತಯ್ಯ? ಒಂದು ಕಂತ್ರಿ ಬ್ಲೇಡ್ ತಂದು ಆಮೇಲೆ ಅದರಿಂದ ಮುಖಶವರ ಆರಂಭಿಸಿದೆ. ಇನ್ನೂ ಅರ್ಥ ಕೂಡ ಆಗಿಲ್ಲ ಸರ್. ಆಸ್ಟ್ರೇಲಿಯೇ? ಏನಾಯ್ತಪ್ಪ ಆಸ್ಟ್ರೇಲಿಯೇ ಎಂದು ಕಾತರದಿಂದ ಕೇಳಿದೆ. ಮೊದಲು ಮಾಡಿಕೊಂಡಿದ್ನಲ್ಲ, ಆ ಕಡೆ ಮೊದಲನೇದೆ ಮತ್ತೆ ಗಡ್ಡ ಬೆಳೆದು ನಿಂತು ಬಿಟ್ಟಿದೆ. ನಿನ್ನ ತಲೆ ನಾನು ಮುಸಿಮುಸಿನಕ್ಕೆ ಅತಿಶಯೋಕ್ತಿಗೂ ಒಂದು ಅಳತೆ ಬಿಡುವೆ. ನನ್ನ ಮಾತಿನ ಅರ್ಥವನ್ನೇ ಬದಲು ಮಾಡಿದ್ದೀಯಮ್ಮ. ಗಡ್ಡಕ್ಕೆ ಎಷ್ಟು ಕಷ್ಟವಾಯಿತು, ಇನ್ನು ತಲೆಯನ್ನು ತಡುವುದೇ, ಅದಕ್ಕೆ ಇನ್ನು ಶೌರ್ವೇ ಬಿಡ ನಿಂತುಬಿಟ್ಟಿದ್ದೇನೆ. ಫಾರಿನ್ ಬ್ಲೇಡ್ ಬರಬೇಕು, ನಾನು ಗಡ್ಡ ಬೋಳಿಸಬೇಕು, ಇದು ನನ್ನ ಅಂತಿಮ ನಿರ್ಧಾರ. ಇವನೊಟ್ಟಿಗೆ ವಾದ ಬೇಡ ಇನ್ನು ಎಂದು ಮನದಲ್ಲಿ ಅಂದುಕೊಂಡು ಆ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟೆ. ಇನ್ನೇನಪ್ಪ ಸಮಾಚಾರ, ಚೆನ್ನಾಗಿದೆಯಾ? ಇದ್ದೇನು ನೋಡಿ ಸ್ವಾಮಿ, ಅಂತ ಸತ್ತಿಲ್ಲ ಆಯಿತು ಬದುಕಿಲ್ಲ ಅಂತಾರಲ್ಲ, ಆಗಿದ್ದೇನೆ. ಈ ಮಧ್ಯೆ ಎಲ್ಲಿ ಹೆಚ್ಚು ಹೋಗಲ್ಲ, ನಾನಾಯಿತು, ನನ್ನ ಮನೆ ಆಯಿತು ಎಂದು ಅಂದಸ್ಪಿಯಾಗಿ. ಮದುವೆ ಆಯ್ತೇನಂತಿಮ್ಮ? ಥೂ, ಬಿಡ್ತೇನೆ ಸ್ವಾಮಿ, ಅಂತ ಮಾತನ್ನೇ ಎತ್ತಬೇಡಿ. ಮನೆ ಅಲ್ಲ, ಪರಬಾಟ್ನಿಂದ ಅಂದೆ. ರೂಮ್ ನಾನಾಯಿತು, ನನ್ನ ರೂಮ್ ಆಯಿತು, ಬನ್ನಿ, ಇಲ್ಲೇ ಇದೆ, ಬನ್ನಿ, ಹೆಜ್ಜೆ ಬನ್ನಿ. ಹಳೆಯ ಸ್ನೇಹಿತ ಇಷ್ಟು ವಿಶ್ವಾಸದಿಂದ ಕರೆಯುತ್ತಿದ್ದಾನೆ, ಹೋಗದೇ ಇದ್ರೆ ಚೆನ್ನಾಗಿರುತ್ತೆ. ಮುಲಾಜಿ ಹೊರಟೆ, ಆಗಲಪ್ಪ ನಡೆ ಎಂದು. ಚೆನ್ನಾಗಿ ಇದೆ ಮನೆ, ಅಲ್ಲ ರೂಮು. ಒಳಗಡೆ ಹೋದೊಡನೆ ದೊಡ್ಡದು ಒಂದು ರೆಫ್ರಿಜರೇಟರ್. ಏನಯ್ಯ ತಿಮ್ಮ, ಭಾರಿ ಫ್ರಿಜ್ ತಂದಿಟ್ಟಿದೀಯಾ? ಎಲ್ಲವೂ ನಿಮ್ಮ ಆಶೀರ್ವಾದ ಸ್ವಾಮಿ. ಮೊನ್ನೆ ತಾನೇ ಕೊಂಡುಕೊಂಡು 8,000 ಕೊಟ್ಟು. 8,000? ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲೋ ತಿಮ್ಮ, 2,000 ಸಿಕ್ಕುತ್ತಲ್ಲೋ? ಏನಂದ ತಿಮ್ಮ ಅದಕ್ಕೆ ತಾಚಾರವಾಗಿ ನಗುತ್ತಾ ಉತ್ತರಿಸಿದ. 2,000 3,000 ಸಿಕ್ಕು ಕಂತ್ರಿ ಸ್ವಾಮಿ. ತಣ್ಣ ನೀರು ಕೊಡಲಿಲ್ಲ ಸ್ವಾಮಿ ಕುಡಿಲಿಕ್ಕೆ? ಕೊಡಪ್ಪ ಒಂದು ಗ್ಲಾಸು ಎಂದು ಹೇಳಿ ಅವನ ಸೂಚನೆ ಮೇರೆಗೆ ಪಕ್ಕದ ಕೋಣೆಯಲ್ಲಿ ಹೋಗಿ ಕುಳಿದೆ. 30 ನಿಮಿಷದಲ್ಲಿ ಕೈಗಿತ್ತ. ಗ್ಲಾಸನ್ನು ಮುಟ್ಟಿದರೆ ಸಾಕು, ಕೈ ಕೊರೆಯುವಂತಿತ್ತು. ಒಂದೆರಡು ಕುಟು ಕುಡಿದೆ, ಏನೋ ಮಣ್ಣಿನ ವಾಸನೆ. ತಣ್ಣಗಿದೆಯಾ ಸರ್ ನೀರು? ಬಹು ಆಸ್ತಿಯಿಂದ ವಿಚಾರಿಸಿದ. ತಣ್ಣಗೇನೋ ಕಣಯ್ಯ, ಆದರೆ ಇದೇನು ಮಣ್ಣಿನ ವಾಸನೆ ಬರುತ್ತಲ್ಲ. ಅದೇ, ಅದು ಹಾಗೆ ಮಡಿಕೆ ಹೊಸ್ತು ನೋಡಿ, ಅದಕ್ಕೆ ಮಣ್ಣಿನ ವಾಸನೆ ಬರುತ್ತೆ. ಮಡಿಕೆ ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲಯ್ಯ, ನೀನು ನೀರು ಕೊಟ್ಟು ಫ್ರಿಜ್ನಿಂದ ಅಲ್ವೇ? ಹೌದು ಸ್ವಾಮಿ, ಅದೇ ಹೇಳಿದ್ನಲ್ಲ, ಫಾರಿನ್ ಫ್ರಿಜ್ಜು ಅಂತ, ಅದರಲ್ಲೇ ಹೊಸ ಮಡಿಕೆ ಇಟ್ಟಿದ್ದೇನೆ ನೀರು ಹಾಕಿ. ನನಗೆ ನಗೆ ತಡೆಯಲಾಗಲಿಲ್ಲ. ಆಮೇಲೆ ತುಂಬ ಸಾವಕಾಶವಾಗಿ ವಿವರಿಸಿದ. 8,000 ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನ ಚೆಕ್ ಬುಕ್ಕೇ ಸಾಕ್ಷಿ. ಆದರೆ ಅವನ ದುರ್ದೈವ, ಅದರದೊಂದು ಪಾರ್ಟ್ ಏನೋ ಕೆಟ್ಟಿದೆಯಂತೆ, ಅದು ನಮ್ಮ ದೇಶದಲ್ಲಿ ಸಿಕ್ಕುತ್ತಿಲ್ಲ. ಆದ್ದರಿಂದ ಫ್ರಿಜ್ ಮೂಲೆಗೆ ಬಿತ್ತು. ಆದರೂ ತಿಮ್ಮನಿಗೆ ಏನೋ ತೃಪ್ತಿ, ನನ್ನದು ಫಾರಿನ್ ಫ್ರಿಜ್ ಸರ್ ಎಂಬುದೇ ಅವನ ಹೆಮ್ಮೆ, ಮೂರ್ಖತನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿರಿಯ ಸಾಹಿತಿ ಭೀಮಸೇನರಾವ್ ರಾಯಸಂ ಬಿಚಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸಂತತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ತೇನೋಕ್ತಂ ಯತ್ ಇಯಂ ಯಾತ್ರಾ ಫ್ರಾನ್ಸ್ ದೇಶೇನ ಸಹ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನ್, ಸ್ಲೋವಾಕಿಯಾ ದೇಶೇನ ಚ ಸಹ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಕೇಂದ್ರಿತಾ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರೆ ಆಯೋಜ್ಯಮಾನೆ G7 ಶಿಖರ ಸಮ್ಮೇಳನೆ ಅಪಿ ಭಾಗಂ ಭಜಿಷ್ಯತಿ.

0: ಆ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನ ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನ ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋ ಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

ಆಕಾಶವಾಣಿ ಬೆಂಗಳೂರು, ಸಮಯ 6:35.05. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕುಮಾರಿ ಮೋನಿಕಾ ಎಂಬ 14 ವರ್ಷ ವಯಸ್ಸಿನ ಯುವತಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮೇ 16 ಕಾಣೆಯಾಗಿದ್ದಾರೆ. 135 ಸೆಂಟಿಮೀಟರ್ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಣ್ಣೆಕೆಂಪು ಮೈಬಣ್ಣ ಹೊಂದಿದ್ದಾರೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಟಾಪ್, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. 15 ವರ್ಷದ ಸಚಿನ್ ಕೆ ಎಂಬ ಬಾಲಕ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮೇ 27 ಕಾಣೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, ದುಂಡುಮುಖ, ಕಪ್ಪು ಮೈಬಣ್ಣ ಹೊಂದಿದ್ದು 5.2 ಅಡಿ ಎತ್ತರ ಇದ್ದಾರೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಉರ್ದು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಕಾಣೆಯಾಗುವಾಗ ಕಪ್ಪು ಮತ್ತು ಗ್ರೇ ಬಣ್ಣದ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಮತ್ತು ಕಪ್ಪು ಬಣ್ಣದ

0: ಆಕಾಶವಾಣಿ ಬೆಂಗಳೂರು, ಸಮಯ 6:36:49. 6:37 ಸರಿಯಾಗಿ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿ ಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನ ತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ

0: ಸಂಗ್ರಹಣೆ ಕೈಗಾರಿಕೆ ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು, ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ.

0: ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ 10 ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.
4: ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾ ರಾಧಾ ಬಿಎನ್ ಅವರೊಡನೆ ಸಂದರ್ಶನ. ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದಾರೆ.

0: ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾ ರಾಧಾ ಬಿಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ ಬಿಎನ್ ರಾಧಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಧಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತು ನಮಗೆ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ಬೀಜ ಮೊಳಕೆ ಪರೀಕ್ಷೆ ಅಂದ್ರೆ ಏನು, ಇದರಿಂದ ಏನು ಅವರಿಗೆ ನಮ್ಮ ರೈತರಿಗೆ ಲಾಭ ಉಂಟಾಗುತ್ತೆ, ಹೊಲದಲ್ಲಿ ಯಾವ ತರ ಈ ತರ ಈ ಒಂದು ಬೀಜ ಮೊಳಕೆಯ ಪರೀಕ್ಷೆ ಮಾಡಬೇಕಾಗುತ್ತೆ, ಒಂದೊಂದಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು.
2: ಖಂಡಿತ ಸರ್. ಮೊದಲನೇದಾಗಿ ಬೀಜ ಪರೀಕ್ಷೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಂದ್ರೆ ಏನಪ್ಪ ಅಂತಂದ್ರೆ, ಈ ಪರೀಕ್ಷೆ ಒಂದು ಮಾದರಿಯಲ್ಲಿ ಎಷ್ಟು ಶೇಕಡ ಅಂದ್ರೆ ಈ ಪರೀಕ್ಷೆಯಿಂದ ನಾವು ಏನ್ ತಿಳ್ಕೋಬಹುದು ಅಂತಂದ್ರೆ, ಎಷ್ಟು ಬೀಜಗಳು ಜೀವಂತವಾಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದಾಗಿ ಏನಪ್ಪ ಅಂತಂತಂದ್ರೆ, ಮತ್ತೆ ಸೂಕ್ತ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಬಿತ್ತನೆ ಮಾಡಿದಾಗ ಅದಕ್ಕೆ ನಿಜವಾಗ್ಲೂ ಬೀಜಕ್ಕೆ ನಿಜವಾಗ್ಲೂ ಮೊಳಕೆ ಹೊಡೆಯುವ ಸಾಮರ್ಥ್ಯ ಇದೆಯೋ ಇಲ್ವೋ ಎಂಬುದನ್ನು ನಿರ್ಧಾರ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಮತ್ತೆ ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಬಿತ್ತನೆಗೆ ಮುಂಚೆ ಗುಣಮಟ್ಟದ ಬೀಜವನ್ನು ಮೌಲ್ಯಮಾಪನ ಮಾಡಲೇಬೇಕು. ಮೌಲ್ಯಮಾಪನ ಮಾಡಿದ್ರೆ ಹಂಗೆ ಬಿತ್ತನೆ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದ್ಸತಿ ಮೊಳಕೆ ಬರೋದೇ ಇಲ್ಲ. ಅಂತ ಟೈಮಲ್ಲಿ ಏನು ಮೌಲ್ಯ ನಿಜವಾಗ್ಲೂ ನಾವು ಯೂಸ್ ಮಾಡ್ತಿರೋದ ಬೀಜಕ್ಕೆ ಮೊಳಕೆ ಹೊಡೆಯೋ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ರೈತರು ಮುಂದುವರಿಯೋದು ಉತ್ತಮ ಆಗುತ್ತೆ.
1: ಆಮೇಲೆ ಈಗ ಈ ಬೀಜ ಮೊಳಕೆಯ ಉದ್ದೇಶ ಏನು, ಯಾಕೆ ಇದನ್ನ ಈ ಒಂದು ಪರೀಕ್ಷೆನ ಮಾಡಬೇಕಾಗುತ್ತೆ?
2: ತುಂಬಾ ಒಳ್ಳೆ ಪ್ರಶ್ನೆ ಸರ್ ಇದು. ರೈತರಿಗೆ ನಾವ್ ಯಾಕೆ ಪರೀಕ್ಷೆ ಮಾಡಬೇಕು ಅನ್ನೋದಕ್ಕೆ ಮೊದಲನೇದ ಕಾರಣ ಹೇಳ್ತೇನೆ. ಮೊದಲನೇದಾಗ ಏನಪ್ಪ ಅಂತಂತಂದ್ರೆ, ಆಗ್ಲೇ ಹೇಳ್ದಂಗೆ ನಾವು ಉಪಯೋಗಿಸುವಂತ ಬೀಜಕ್ಕೆ ಜೀವ ಇದೆಯೋ ಇಲ್ವೋ ಅಂತ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದೇನಪ್ಪ ಅಂತಂತಂದ್ರೆ, ಬಿತ್ತನೆಗೆ ಮುಂಚೆನೆ ನಾವು ಯೂಸ್ ಮಾಡೋ ಬೀಜದ ಗುಣಮಟ್ಟ ಹೇಗಿದೆ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮೂರನೇದೇನಪ್ಪ ಅಂತಂದ್ರೆ, ಕಳಪೆ ಅಥವಾ ಸತ ಬೀಜಗಳನ್ನು ಬಿತ್ತನೆ ಮಾಡದೆ ತಡೆಗಟ್ಟಬಹುದು. ಅಂದ್ರೆ ಯಾವ್ದೇ ತರ ಕಳಪೆ ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ ಹೋಗಬಾರದು. ನಾಲ್ಕನೇದೇನಪ್ಪ ಅಂತಂತಂದ್ರೆ, ಬೀಜ ಪ್ರಮಾಣ ಮತ್ತು ಕ್ಷೇತ್ರ ನಿರ್ವಹಣೆ ಬಗ್ಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಹಂಗಂದ್ರೆ ಏನಪ್ಪ ಅಂತಂದ್ರೆ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಈಗ ಜರ್ಮಿನೇಷನ್ ಪರ್ಸೆಂಟ್ 100ಕ್ಕೆ 100 ಬೀಜನೂ ಹುಟ್ಟಿದ್ರೆ ಏನ್ ಸಮಸ್ಯೆ ಆಗೋದಿಲ್ಲ. 100 ಬೀಜ ಹಾಕಿ ಅದ್ರಲ್ಲಿ 90 ಬೀಜ ಮಾತ್ರ ಬಂದ್ರೆ ಇನ್ನು 10 ಬೀಜದ ಪರಿಣಾಮ ಆಗುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, 100 ಬೀಜದ ಬದಲು 110 ಬೀಜ ಹಾಕಿದಾಗ ನಮಗೆ ಕರೆಕ್ಟ್ ಆಗಿ 100 ಬೀಜ ಹುಟ್ಟುತ್ತೆ ಅಲ್ಲಿ. ಮತ್ತೆ ಬೆಳೆಯ ನಿಲುವು ಮತ್ತೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಇದು ತುಂಬಾನೇ ರೈತರಿಗೆ ಪರಿಣಾಮಕಾರಿ ಅಂತಾನೆ ಹೇಳಬಹುದು.
1: ಇನ್ನೊಂದು, ಡಾಕ್ಟರ್ ರಾಧಾ ಮೇಡಮ್ ಅವರೇ, ಈ ಬಿತ್ತನೆ ಪೂರ್ವ ಬೀಜ ಮೊಳಕೆ ಪರೀಕ್ಷೆಯಲ್ಲಿ ಇದನ್ನ ಯಾಕೆ ಇದು ಮುಖ್ಯ ಅಂತ ಹೇಳ್ತಾರೆ ನಮ್ಮ ರೈತರು?
2: ಹೌದು, ಇದು ರೈತರಿಗೆ ಇದು ಬಹು ಮುಖ್ಯವಾದ ಪರೀಕ್ಷೆ ಅಂತಾನೆ ಹೇಳಬಹುದು. ಯಾಕಪ್ಪ ಅಂತಂತಂದ್ರೆ, ರೈತರಿಗೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ, ಕಳಪೆ ಯಾವುದೇ ಒಂದು ಈಗ ಏನು ಅವ್ರ ಪರಿಕರಗಳನ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲಾನು ನೀಟಾಗಿ ಉಪಯೋಗಿಸ್ಕೋಬೇಕು ಅಂತಂತಂದ್ರೆ, ಉತ್ತಮ ಬೀಜ ಬಿತ್ತನೆ ಮಾಡಿದಾಗ ಅಷ್ಟೇ ಅದು ಸಾಧ್ಯವಾಗುತ್ತೆ. ಅಕಸ್ಮಾತ್ ಏನಾದ್ರೂ ಕಳಪೆ ಬೀಜಕ್ಕೆ ನೀವು ಒಳ್ಳೆ ಗೊಬ್ಬರ ನೀರು ಕೊಟ್ಟು ಎಲ್ಲಾ ಮಾಡಿದ್ರು ಸಹಿತ ಜರ್ಮಿನೇಷನ್ ಅಥವಾ ಮೊಳಕೆ ಬರೋದೇ ಇಲ್ಲ. ಮೊಳಕೆನೆ ಬಂದಿಲ್ಲ ಅಂತಂತಂದ್ರೆ ನಾವು ಇನ್ನೆಲ್ಲಿ ಸಸಿಗಳು ಬರೋದು, ಸಸಿನೇ ಇಲ್ಲ ಅಂತಂದ್ರೆ ಇನ್ನೆಲ್ಲಿ ಬೆಳೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಈ ಪರೀಕ್ಷೆ ಮಾಡಿದ ನಂತರನೇ ಬಿತ್ತನೆಗೆ ಹೋಗೋದು ಮುಖ್ಯ ಆಗುತ್ತೆ ಸರ್ ಇದು.
1: ಇನ್ನೊಂದು, ಈಗ ಅಭಿಯಾನ್ ರಾಧಾ ಮೇಡಮ್ ಅವರೇ, ಈ ಬಿತ್ತನೆ ಪೂರ್ವ ಬೀಜ ಮೊಳಕೆಯಲ್ಲಿ ಎಷ್ಟು ವಿಧಾನ ಇದೆ, ಯಾವ ತರ ಪರೀಕ್ಷೆ ವಿಧಾನ ಮಾಡಬೇಕಾಗುತ್ತೆ?
2: ಆಕ್ಚುಲಿ 3 ವಿಧಾನ ಇದೆ ಸರ್. ನಾವು ಕಾಗದದ ಮೇಲೆ ಮತ್ತೆ ಕಾಗದದ ಮಧ್ಯೆ ಮತ್ತೆ ಮರಳು ಪರೀಕ್ಷೆ ಅಂತ ಹೇಳ್ತೀವಿ. ಆದ್ರೆ ರೈತರಿಗೆ ಆರಾಮಾಗಿ ಮನೇಲಿ ಮಾಡ್ಕೊಳ್ಳೋದು ಪರೀಕ್ಷೆ ಬಗ್ಗೆ ವಿವರಿಸ್ತೀನಿ ನಾನು. ಅಂದ್ರೆ ಲ್ಯಾಬ್ ಅಲ್ಲಿ ಈ 3 ವಿಧಗಳನ್ನ ಇದ್ ಮಾಡ್ತಾರೆ. ಆದ್ರೆ ಈ ರೈತರಿಗೆ ಯಾವ ತರ ಪರೀಕ್ಷೆ ಮಾಡ್ಕೋಬಹುದು ಅಂದ್ರೆ, ಅವ್ರು ಕಡಿಮೆ ಅಲ್ಲಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಪರೀಕ್ಷೆನ ನಿಖರವಾಗಿ ಯಾವ ತರ ಮಾಡಬಹುದು ಅಂತ ಹೇಳ್ಕೊಡ್ತಾನೆ. ಇದ್ರಲ್ಲಿ ಏನು ಅಂತಂತಂದ್ರೆ, ಮೊದಲನೇದಾಗಿ ಬೇಕಾಗಿರೋ ಸಾಮಗ್ರಿಗಳೇನಪ್ಪ ಅಂತಂದ್ರೆ, ವಿಧಾನ ಹೇಳುತ್ತೇನೆ ನಾನು. ಅಂದ್ರೆ ಸಾಮಗ್ರಿಗಳು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಂತಂದ್ರೆ, ಕನಿಷ್ಠ ಪಕ್ಷ 400 ಬೀಜಗಳು ಬೇಕಾಗುತ್ತೆ ಈ ಪರೀಕ್ಷೆ ಮಾಡೋದಕ್ಕೆ. ಲೆಕ್ಕ ಮಾಡಬೇಕು 400 ಬೀಜ ಅಂದ್ರೆ ಒಂದೊಂದಕ್ಕೆ ಒಂದು ರೆಪ್ಲಿಕೇಶನ್ ಅಂತ ಹೇಳ್ತೀವಿ. 100 ಬೀಜ
1: ಸಾಮಾನ್ಯ
2: ಸರ್, ಅದು ಗಾತ್ರದ ಮೇಲೆ ಹೋಗುತ್ತೆ. ಭತ್ತಕ್ಕೆ ಈಗ ಸ್ವಲ್ಪ ಮಧ್ಯ ಗಾತ್ರ ಮಧ್ಯಮ ಅಂತ ಹೇಳ್ತೀವಿ. ಅದೇ ನೀವು ರಾಗಿ ಆದ್ರೆ ಸ್ವಲ್ಪ ಕಡಿಮೆ ಸಿಗ್ಬೋದು, ನಿಮಗೆ ಇನ್ನೂ ಕಡಿಮೆ ಸಿಗುತ್ತೆ. ಮತ್ತೆ ನೀವು ಯಾವ್ದಾದ್ರು ಒಂದು ಮಾಮೂಲಿ ನಾವು ಜರ್ಮಿನೇಷನ್ ಪೇಪರ್ ಅಂತ ಹೇಳ್ತೀವಿ ಅಥವಾ ಪೇಪರ್ ಟವಲ್ ಅಂತ ಹೇಳ್ತೀವಿ, ಅಕಸ್ಮಾತ್ ಅದ್ ಮನೆಯಲ್ಲಿ ಯಾರಿಗೂ ಸಿಗೋದಿಲ್ಲ, ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಕಾಟನ್ ಬಟ್ಟೆ ತಗೋಬಹುದು ನೀವು, ಹತ್ತಿ ಬಟ್ಟೆ ತಗೋಬಹುದು. ಮತ್ತೆ ನೀರ್ ಬೇಕಾಗತ್ತೆ ಅದಕ್ಕೆ, ಮತ್ತೆ ಒಂದು ಪ್ಲಾಸ್ಟಿಕ್ ಟ್ರೇ, ಮನೆಯಲ್ಲೆಲ್ಲ ನಾವೇನಾದ್ರೂ ಇದೆಲ್ಲ ಹಾಕೊಳ್ಳೋದಕ್ಕೆ ಟ್ರೇ ಇಟ್ಕೊಂಡಿರ್ತೀವಲ್ವಾ, ಹಾಕೊಳ್ಳೋದಕ್ಕೆ ಟ್ರೇ ತಗೊಂಡ್ರೆ ಸಾಕು. ಇಷ್ಟ

0: ನಮಗ್ ಸಾಮಗ್ರಿಗಳು ಬೇಕಾಗೋದು. ನೋಡಿ ಎಷ್ಟು ಕಡಿಮೆ ಇದ್ರಲ್ಲಿ ನಾವು ಪರೀಕ್ಷೆ ಮಾಡಬಹುದಲ್ವಾ. ಮತ್ತೆ ಈಗ ಯಾವ ತರ ಮಾಡಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಆಗ್ಲೇ ಹೇಳದಂಗೆ ರ್ಯಾಂಡಮ್ ಆಗಿ ತಗೋಬೇಕು ಅಂತ ಹೇಳ್ತೀವಿ. ಸಿ ಬೀಜನ ರ್ಯಾಂಡಮ್ ಅಂದ್ರೆ ಯಾದೃಚ್ಛಿಕವಾಗಿ
1: ತಗೋಬೇಕು.
0: ಹೌದು, ಏನೋ ಚಂದ ಇರೋದೇ ದಪ್ಪ ದಪ್ಪ ಬೀಜಗಳು ತಗೊಂಡ್ಬಿಟ್ಟು ನಾವು ಬೀಜ ಪರೀಕ್ಷೆ ಮಾಡಿಬಿಟ್ಟು ನಂದು ಫುಲ್ ಕ್ರಾಪ್ ಬಂದ್ಬಿಡುತ್ತೆ ಅಂತ ನಿರ್ಣಯ ತಗೋಬಾರ್ದು. ಸಣ್ಣ ಬೀಜನು ತಗೋಬೇಕು, ದಪ್ಪ ಬೀಜನು ತಗೋಬೇಕು, ಮಧ್ಯಮ ಗಾತ್ರದಂತ ಬೀಜನು ತಗೋಬೇಕು.
1: ಎಲ್ಲಾ ಅಂಶಗಳು
0: ಬಂದಿರ್ಬೇಕು ಅಂತದನ್ನ ನನ್ನೂರು ಬೀಜಗಳ ನಾವು ತಗೋಬೇಕಾಗತ್ತೆ. ಅದ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಆಗ್ಲೇ ಹೇಳದಂಗೆ ನಾವು ಕಾಟನ್ ಬಟ್ಟೆ ಅಂತ ಹೇಳದೆ ನಾನು, ಹತ್ತಿ ಬಟ್ಟೆ ಏನಿರುತ್ತೋ ಅದನ್ನ ನೀಟಾಗಿ ನೀರಲ್ಲಿ ಅದ್ಬೇಕು. ಮತ್ತೆ ಜಾಸ್ತಿ ನೀರ್ ಇರಬಾರ್ದು, ಅದ್ರಲ್ಲಿ ನೀರನ್ನ ಹಿಂಡಿ ಬಿಡಬೇಕು,
1: ಹಿಂಡಿ ತೆಗಿಬೇಕು,
0: ಸ್ವಲ್ಪ ಇರಬೇಕಷ್ಟೇ, ಒದ್ದೆ ಇರಬೇಕಷ್ಟೇ. ಮತ್ತೆ ಅದರಲ್ಲಿ ಅದ್ರ ಮೇಲೆ ನೀಟಾಗಿ ಒಂದು ಟೇಬಲ್ ಮೇಲೆ ಬಟ್ಟೆಯನ್ನ ನೀಟಾಗಿ ಹಾಸಿ ಅದ್ರ ಮೇಲೆ ಬೀಜನ ಒಂದೊಂದೇ ಸಮವಾಗಿ ಹರಡಬೇಕು, ನೀಟಾಗಿ ಇಟ್ಕೊಂಡು ಹೋಗ್ಬೇಕು, ಲೈನ್ ಆಗಿ ಇಟ್ಕೊಂಡು ಹೋದ್ರೂ ನಡೆಯುತ್ತೆ. ಇದಾದ ಮೇಲೆ ಅದೇ ಸೇಮ್ ಅದೇನ್ ಸೈಜ್ ಬಟ್ಟೆ ತಗೊಂಡಿರ್ತಿರೋ ಅದೇ ತರ ಸೇಮ್ ಇರೋ ಬಟ್ಟೆನ ಇನ್ನೊಂದು ಪೇಪರ್ ತಗೊಂಡಿದ್ರೆ ಪೇಪರ್, ಬಟ್ಟೆ ತಗೊಂಡಿದ್ರೆ ಬಟ್ಟೆನ ಮುಚ್ಚಬೇಕಾಗತ್ತೆ. ಮುಚ್ಚಿ ಅದೇ ಅದನ್ನ ನೀಟಾಗಿ ರೋಲ್ ಮಾಡ್ಕೋಬೇಕಾಗತ್ತೆ. ರೋಲ್ ಮಾಡಾದ್ಮೇಲೆ ಈ ಒಂದು ಸುತ್ತಿ ಒಂದ್ ಸ್ವಲ್ಪ ಬೆಚ್ಚಿಗಿರುವಂತ ಪ್ಲೇಸ್ ಅಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಬಿಸಿ ಇರ್ಬೇಕು ಅಷ್ಟೇ, ಜಾಸ್ತಿ ಇರಬಾರ್ದು. ಹಬ್ಬಬ್ಬ ಅಂತಂದ್ರೆ ಒಂದ್ 20-30 degrees ಟೆಂಪರೇಚರ್ ಇದ್ರೆ ಸಾಕಾಗತ್ತೆ. ಮತ್ತೆ ಕೆಲವೊಂದ್ಸತಿ ತೀರಾ ಹೊರಗಡೆ ಜಾಸ್ತಿ ಟೆಂಪರೇಚರ್ ಇದೆ, ಬಿಸಿ ಜಾಸ್ತಿ ಇದೆ, ಇಡಬಾರ್ದು. ಅಕಸ್ಮಾತ್ ಹೊರಗಡೆ ಜಾಸ್ತಿ ಬಿಸಿ ಇದೆ ಅಂತ ಹೇಳಿದಾಗ ಒಂದ್ ಮೂರ್ ದಿನಕ್ಕೊಮ್ಮೆ ಒಂದ್ ಸ್ವಲ್ಪ ನೀರ್ ಚಿಮುಕಿಸ್ಬೇಕಷ್ಟೇ ಅದ್ರ ಮೇಲೆ, ಬಟ್ಟೆ ಮೇಲೆ.
1: ಅದ್ರಲ್ಲಿ ಏನು ತೇವಾಂಶ
0: ನೋಡ್ಕೋಬೇಕು, ತೀರಾ ಅದು ಕಂಪ್ಲೀಟ್ ಒಣಗಬಾರದು. ಇದಾದ್ಮೇಲೆ ಏನು ಅಂತಂದ್ರೆ ಕೆಲವೊಂದು ಅದು ಒಂದೊಂದು ಕ್ರಾಪ್ ಕನಿಷ್ಠ ಪಕ್ಷ ಒಂದ್ 10 days ಆದ್ರೂ ಬಿಡಬೇಕಾಗುತ್ತೆ, 7-10 days. ಭತ್ತಕ್ಕಾದ್ರೆ 14 days ಬಿಡಬೇಕಾಗುತ್ತೆ. ಅದೇ ನೀವೇನಾದ್ರೂ ಜೋಳಕ್ಕಾದ್ರೆ ಒಂದ್ 7 days ಬಂದ್ಬಿಡುತ್ತೆ, ಮೊಳಕೆ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಯಾವ್ದೇ ಒಂದು ಕ್ರಾಪ್ ಗೆ ರೈತರಿಗೆ ಏನು ಕನಿಷ್ಠ ಪಕ್ಷ ಒಂದ್ 10 days ಆದ್ಮೇಲೆ ನೀವು ಅದನ್ನ ತೆಗೆದು ನೋಡಿದಾಗ ಮತ್ತೆ ನೀವು ಕೇಳ್ಬೋದು, ಮೇಡಮ್ ಈಗ ತೆಗೆದು ನೋಡ್ತೀವಿ ಹೇಗೆ ಮೊಳಕೆನ, ಮೊಳಕೆ ಪ್ರಮಾಣ ಎಷ್ಟಿದೆ ಏನು ಅಂತ ಹೇಗೆ ನಾವು ಗೊತ್ತುಪಡಿಸ್ಕೊಳ್ಳೋದು ಅಂತ ಹೇಳಿದಾಗ ಇದಕ್ಕೆ ವೆರಿ ಸಿಂಪಲ್ ಮೆಥಡ್ ಇಷ್ಟೇ. ನೀವು ಆಗ್ಲೇ ಹೇಳದಂಗೆ ಈಗ ಒಂದೊಂದು 400 ಎಷ್ಟು ಬೀಜ ಮೊಳಕೆ ಹೊಡೆದಿದೆ, ಈಗ ಫಾರ್ ಎಕ್ಸಾಂಪಲ್ 100 ಉದಾಹರಣೆಗೆ 100 ಹಾಕಿದೀರಾ ಅನ್ಕೋಣ, 100 ಮೊಳಕೆ ಹೊಡೆದ ಬೀಜಗಳು ಎಷ್ಟು ಅಂತ ಲೆಕ್ಕ ಮಾಡ್ಕೋಬೇಕಾಗತ್ತೆ. 100 ಏನಾದ್ರೂ ಈಗ 90 ಏನಾದ್ರೂ ಮೊಳಕೆ ಹೊಡೆದಿದ್ರೆ ಅದರದ್ದು ಮೊಳಕೆ ಪ್ರಮಾಣ ಶೇಕಡವಾರು ಎಷ್ಟಿರುತ್ತೆ,
1: 90
0: ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಎಷ್ಟು ಬೀಜ ಹಾಕಿದ್ರೆ ಅದರಲ್ಲಿ ಎಷ್ಟು ಬೀಜ ಮೊಳಕೆ ಹೊಡೆದಿದೆ, 70 ಹೊಡೆದಿದ್ರೆ 70% ಅಂತ ಬರು ಅಂತ ಅನ್ಕೊಂತೀವಿ, 90 ಬಂದಿದ್ರೆ 90 ಅಂತ ಹೇಳ್ತೀವಿ. ಅದ್ರಲ್ಲೂ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಪರ್ಸೆಂಟೇಜ್ ಅಂತ ಒಂದೇ ನೋಡಬಾರ್ದು, ಎಷ್ಟು ಮೊಳಕೆ ಬಂದಿದೆ ಅಂತ ಅಷ್ಟೇ ನೋಡಬಾರ್ದು, ಅದರಲ್ಲಿ ಉತ್ತಮ ಮೊಳಕೆ ಹೊಡೆದಂತ ಸಸಿಗಳು ಎಷ್ಟಿದೆ,
1: ಸಸಿಗಳು
0: ಎಷ್ಟಿದೆ ಎಲ್ಲ ನೋಡ್ಬೇಕು. ಅದ್ರಲ್ಲಿ ಮೂರು ಏನು ಬೇರೆ ಬೇರೆ ಇರುತ್ತೆ. ಮೊದಲನೇದಾಗಿ ಏನಂದ್ರೆ ಉತ್ತಮ ಮೊಳಕೆ ಬಂದಂತ ಸಸಿಗಳಾಗಿರ್ಬೋದು ಅಥವಾ ಬೀಜ ಅಂತ ಹೇಳ್ತೀವಿ. ವಿಕೃತ ಮೊಳಕೆ ಅಂತಂದ್ರೆ ಕೆಲವೊಂದು ಬೀಜಕ್ಕೆ ಬರೀ ಬೇರು ಬಂದಿರುತ್ತೆ, ಕೆಲವೊಂದಕ್ಕೆ ಕಾಂಡ ಬಂದಿರೋದಿಲ್ಲ, ಸುಳಿ ಬಂದಿರೋದಿಲ್ಲ, ಕೆಲವೊಂದಕ್ಕೆ ಸುಳಿ ಬಂದಿರುತ್ತೆ, ಕೆಲವೊಂದಕ್ಕೆ ಬೇರು ಬಂದಿಲ್ಲ, ಅಂತವನ್ನ ವಿಕೃತ ಮೊಳಕೆ ಬೀಜಗಳು ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ನಾವು ಉತ್ತಮ ಬೀಜ ಅಂತ ಕನ್ಸಿಡರ್ ಮಾಡಬಾರದು,
1: ಬೆಳೆಯಕ್ಕೂ ಅದು
0: ಯೋಗ್ಯ ಅಲ್ಲ,
1: ನೀವು ಅದು ಬೆಳೆ ಕೊಡಲ್ಲ.
0: ಹೌದು, ನಾವು ಏನು ಮೊಳಕೆ ಶೇಕಡವಾರನ್ನ ಕಂಡಿಡ್ಕೋಬೇಕಂದ್ರೆ ಉತ್ತಮ ಮೊಳಕೆ ಹೊಡೆದಂತ ಬೀಜಗಳು ಮಾತ್ರ ಏನು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಅದನ್ ಬಿಟ್ಟು ಇನ್ನೂ ಕೆಲವೊಂದು ಗಟ್ಟಿ ಬೀಜ ಬರ್ತವೆ, ಕೆಲವೊಂದ್ಸತಿ ಏನು ಮೊಳಕೆನ ಹೊಡೆದಿರೋದಿಲ್ಲ, ಅಂತವನು ಕನ್ಸಿಡರ್ ಮಾಡಬಾರದು. ಕೆಲವೊಂದ್ಸತಿ ಸತ್ತ ಬೀಜ ಇರ್ತವೆ, ಕೊಳತೋಗಿರುವಂತ ಬೀಜ ಇರ್ತವೆ, ಅಂತ ಟೈಮಲ್ಲಿ ಏನು ಇವನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಟು ಉತ್ತಮ ಮೊಳಕೆ ಬಂದಿರುವಂತ ಬೀಜಗಳ ಆಧಾರದ ಮೇಲೆ ಶೇಕಡವಾರನ್ನ ಕಂಡಿಡ್ಕೋಬೇಕಾಗುತ್ತೆ.
1: 400 ಬೀಜವನ್ನ ಈ ಒಂದು ಹತ್ತಿ ಬಟ್ಟೆ ಮೇಲೆ ಹಾಕಿದ್ರಿ
0: ಅಂದ್ರೆ ಒಂದೇ ಬಟ್ಟೆ ಮೇಲೆ ಹಾಕಬಾರದು, 100 ಬೀಜಕ್ಕೆ ಒಂದೊಂದು ಉಪಯೋಗಿಸ್ಬೇಕು.
1: ಅದೇ ಅದೇ, ಈಗ ನಾವು ತಾವು 400 ತಗೊಂಡಿರಿ ಅಂದ್ರೆ ಅದರಲ್ಲಿ 10 ಟೀಲ ಅಂದ್ರೆ ತಮ್ದು ಪ್ರಮಾಣ 360
0: ಅಂದ್ರೆ ಶೇಕಡವಾರ ನಿಮಗೆ 90
1: ಹತ್ತ ಹೋಗಿದಾವ ಅಂದ್ರೆ ಇನ್ನು 90 ಉಳಿದಿರುತ್ತೆ.
0: ಹೌದು, ಈಗ ನೀವು 90 ಬಂದ ತಕ್ಷಣ ನಾನು ನಿಜವಾಗ್ಲೂ ಇದನ್ನ ಉಪಯೋಗಿಸಬಹುದು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನಿಮಗೆ. ಜನರಲ್ ಆಗಿ ರೈತರು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ ಯಾವುದೇ ಒಂದು ಬೆಳೆಗೆ 85 ಹೆಚ್ಚು ಪರ್ಸೆಂಟೇಜ್ ಏನಾದ್ರೂ ಬಂತೆ ಮೊಳಕೆ ಪ್ರಮಾಣ ತೋರಿಸಿದ್ರಲ್ಲಿ ಅಂತದ್ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಬಿತ್ತನೆಗೆ ಉಪಯೋಗಿಸಬಹುದು.
1: ನೀವು ರೈತ ಬಾಂಧವರು ತಿಳ್ಕೋಬೇಕು, ಶೇಕಡ 85
0: ಮೇಲೆ
1: ತಾವು ತಗೊಂಡಂತ ಒಂದು ಬೀಜಗಳ ಪ್ರಮಾಣ ಮೊಳಕೆ ಹೊಡೆದಿದೆ ಅಂದ್ರೆ ಅದು ತಾವು ಬಿತ್ತನೆಗೆ ಯೋಗ್ಯವಾದ ಪ್ರಮಾಣೀಕರಿಸಿದ ಬೀಜ ತಗೊಳ್ರಿ ಅಂತ ಹೇಳಿ ಸರ್ಕಾರ ಕೂಡ, ತಾವು ಕೂಡ ವಿಜ್ಞಾನಿಗಳಾಗಿ ಇದನ್ನೇ ತಾವು ರೈತರಿಗೆ ಸಲಹೆ ನೀಡ್ತೀರಿ ಇದನ್ನು ಉಪಯೋಗಿಸಬಹುದು ಅಂತ.
0: ಹೌದು, ಅದೇ ಏನಾದ್ರೆ

0: 85 ತೋರಿಸ್ತಾನೆ ಕೂಡ ಶೇಕಡವಾರು ಬೀಜದ. ಅದಕ್ಕೆ ಏನು ಅಂತಂದ್ರೆ ಸ್ವಲ್ಪ ಏನು ಅದ್ರ ಜೊತೆಗೆ ಎಕ್ಸ್ಟ್ರಾ ಬೀಜ ನೀವು ಆಡ್ ಮಾಡ್ಕೋಬೇಕಾಗತ್ತೆ. ಈಗ ಒಂದ್ ಎಕರೆಗೆ ಏನಾದ್ರೂ ಒಂದ್ 5 ಕೆಜಿ ಬೀಜ ನಾವು ಬಿತ್ತನೆ ಮಾಡ್ತಾ ಇದೀರ ಅಂತಂದ್ರೆ ಅದ್ರ ಬದಲಾಗಿ 5 ಕೆಜಿ ಬದಲಾಗಿ ಒಂದು 3 ಕೆಜಿ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ.
1: ಎರಡ್ ಮೂರ್ ಕೆಜಿ ಎಕ್ಸ್ಟ್ರಾ ಹಾಕೊಂಡ್ರೆ ಕೊಡೋದ್ರೆ
2: ನಿಮ್ದು ಅದೇ ಕುಂಠಿತ ಆಗಿದೆಯಲ್ಲ ಪ್ರಮಾಣ, ಆ ಬೀಜ ಮೊಳಕೆಯ ಪ್ರಮಾಣ
0: ಸರಿದೂಸ್ಕೋಬಹುದು. ಅದೇ ಏನಾದ್ರೂ 70 ಕಡಿಮೆ ತೋರಿಸ್ತು ಅಂತಂದ್ರೆ ಅಂತ ಬೀಜ
2: ನೀವು ಯಾವುದೇ ಕಾರಣಕ್ಕೂ
0: ಉಪಯೋಗಿಸಬಾರದು.
2: ನೀವು ಉಪಯೋಗಿಸಿದ್ರೆ ಅದು ಮೈ ಮೇಲೆ ಬರ್ತದೆ, ನಿಮ್ ಖರ್ಚು ವೆಚ್ಚ ಏನು ನಿಮ್ ಹುಟ್ಟಂಗಿಲ್ಲ, ನಿಮ್ಗೆ ಇಟ್ಟಂಗಿಲ್ಲ, ನಿಮ್ ಸಂಪೂರ್ಣ ಅದು ನಿಮ್ ಕೈ ಹಿಡಿಯೋದಿಲ್ಲ. ಅದು
0: ಹೌದು ಹೌದು,
2: ರೈತರು ನೀವು ಕೊರಗದೇ ಆಗುತ್ತೆ.
0: ಹೌದು, ಅಕಸ್ಮಾತ್ ಏನಾದ್ರೂ ನಾವು ಅಂತ ಬೀಜನೇ ಅದೇ ಇರೋದು ನಮ್ಮ ಹತ್ರ ನಾವು ಮಾಡ್ಲೇಬೇಕು ಅಂತಾಗ ಸ್ವಲ್ಪ ಏನಾದ್ರೂ ಬೀಜೋಪಚಾರ ಮಾಡಿ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡು
2: ಬರ್ತದೆ.
0: ಸ್ವಲ್ಪ ಪ್ರಮಾಣದಲ್ಲಿ, ಆದ್ರೆ ತೀರಾ ಅಲ್ಲ, ಒಂದ್ 10% ಇಂಪ್ರೂವ್ ಮಾಡಬಹುದು.
2: 70 ಬೀಜ ಹುಟ್ಟಂಗ್ ನೋಡ್ಕೋಬಹುದು.
0: ಅಲ್ಲ ಅಲ್ಲ, 100 ಅಂತಂದ್ರೆ ಒಂದು 80 ಮಾಡಬಹುದು.
2: ಹತ್ತು ಬೀಜನ ಪಕ್ಕ ಬೀಜೋಪಚಾರ ಮಾಡಿ
0: ಮಾಡಿ
2: ನೀವು ಪದ್ಧತಿ ಪ್ರಕಾರ ಮಾಡಿದ್ರೆ
0: 80%
2: ಮಾಡಬಹುದು.
0: ಸ್ವಲ್ಪ
2: ಒಂದು ನಿಮ್ಗೆ ನಿಮ್ ಕೈ ಹಿಡಿತದ
0: ಅವಾಗ,
2: ಆದ್ರೆ ಅದು ತ್ರಾಸದಾಯಕ.
0: ಆದ್ರೆ ಅದು ನಮ್ಗೆ ಅಂದ್ರೆ ಏನು ಇನ್ ಬೇರೆ ಆಪ್ಷನ್ ಇಲ್ಲ, ನಮ್ಗೆ ಇದೇ ಬೀಜ ಇರೋದು ಅನ್ನೋ ಪಕ್ಷದಲ್ಲಿ ಇದನ್ನ ಮಾಡಬಹುದು. ಆದ್ರೆ ನಾವು ಬಿತ್ತನೆ ಮಾಡೋ ಬೀಜ ಕನಿಷ್ಠ ಪಕ್ಷ 85 ಮೇಲಿದ್ರೆ ನಮಗೆ ಸ್ವಲ್ಪ ಅನುಕೂಲ
2: ಮತ್ತೆ ಅದು ನಿಮ್ಗೆ ಕೈ ಹಿಡಿತದ ಅಂತ.
0: ಹೌದು ಸರ್,
2: ರೈತರಿಗೆ.
0: ಹೌದು ಹೌದು.
2: ಮತ್ತೆ ಈಗ ಇಷ್ಟೆಲ್ಲ ಪ್ರಯೋಜನ ಕೂಡ ಇದೆ ಅಂತಾರೆ ಈ ಒಂದು ಬಿತ್ತನೆ ಪೂರ್ವ ಮೊಳಕೆ ಪರೀಕ್ಷೆ ಮಾಡೋದ್ರಿಂದ. ಏನೇನು ಪ್ರಯೋಜನ ಇರ್ಬೋದು ರಾಧಾ ಮೇಡಮ್ ಅವರೇ?
0: ಸರ್, ಇದರಲ್ಲಿ ತುಂಬಾ ರೈತರಿಗೆ ಭಾರಿ ಪ್ರಯೋಜನಗಳಿದೆ. ಮೊದಲನೇ ಪ್ರಯೋಜನ ಏನಪ್ಪಾ ಅಂತಂದ್ರೆ, ಈ ಮೊದಲನೇದಾಗಿ ನಿಜವಾಗ್ಲೂ ಆಗ್ಲೇ ಹೇಳದಂಗೆ ಉತ್ತಮ ಗುಣಮಟ್ಟದ ಬೀಜದ ಉಪಯೋಗಿಸ್ತಾ ಇದೀವೋ ಇಲ್ವೋ ಸಾಮಗ್ರಿಯಾಗಿ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂತಂತಂದ್ರೆ ಅಕಸ್ಮಾತ್ ಏನಾದ್ರೂ ಅದಕ್ಕೆ ಜೀವಂತಿಕೆ ಇಲ್ಲ, ಅದಕ್ಕೆ ಏನು ಸತ್ತೋಗಿದೆ ಬೀಜ ಅಂತಂದ್ರೆ ಅಂತ ಟೈಮಲ್ಲಿ ರೈತರು ತಿರಸ್ಕರಿಸಬಹುದು. ಆಗ್ಲೇ ಹೇಳ್ದಂಗೆ ನಾವು 70% ಕಡಿಮೆ ಇತ್ತು ಅಂತಂದ್ರೆ ನಾವು ಅಂತ ಬೀಜನ ಉಪಯೋಗಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ನಾವೇನು ಬಿತ್ತನೆ ಮಾಡಾದ್ಮೇಲೆ ಈ ಕಳಪೆ ಬೀಜನ ಅಕಸ್ಮಾತ್ ಕಡಿಮೆ ಜರ್ಮಿನೇಷನ್ ಪರ್ಸೆಂಟೇಜ್ ಬರೋ ಅಂತ ಬೀಜನ ಏನಾದ್ರೂ ಬಿತ್ತನೆ ಮಾಡಿದ್ರೆ ಆಗಿ ಮತ್ತೆ ಅದೇ ಅಸಮಾನ ಮೊಳಕೆ ಬರುತ್ತೆ, ಬೆಳೆ ನಿಲ್ಲುವ ಅವಕಾಶಗಳು ಸಹಿತ ಕಡಿಮೆ ಇರುತ್ತವೆ ಅಂತದನ್ನೆಲ್ಲ ಕಡಿಮೆ ಮಾಡ್ಕೋಬಹುದು. ಇದು ಮೊದಲನೇ ಅಂತ ಪ್ರಯೋಜನ. ಎರಡನೇದೇನು ಅಂತಂತಂದ್ರೆ ಕ್ಷೇತ್ರದ ಮೊಳಕೆ ದರವನ್ನು ಹೆಚ್ಚಿಸುತ್ತದೆ. ಹಂಗಂದ್ರೆ ಏನಪ್ಪಾ ಅಂತಂತಂದ್ರೆ ಸೀಡ್ ರೇಟ್ ಎಷ್ಟು ನಾವು ಹಾಕಬೇಕು, ಎಷ್ಟು ಬೀಜ, ಎಷ್ಟು ಕೆಜಿ ಬಿತ್ತನೆ ಬೀಜ ಹಾಕಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ರೈತನಿಗೆ. ಅಕಸ್ಮಾತ್ ಈಗ ಆಗ್ಲೇ ಹೇಳದಂಗೆ ನಾನು ಒಂದು 78% ಇದೆ ಅಂತ ಅನ್ಕೋಣ, 78% ಇದೆ ಅಥವಾ 80% ಇದೆ ಅಂತ ಅಂದಾಗ ಇನ್ನೊಂದು 1 ಕೆಜಿನೋ 2 ಕೆಜಿನೋ ಎಕ್ಸ್ಟ್ರಾ
2: ಹಾಕಬೇಕು.
0: ಎಷ್ಟು ಕೆಜಿ ಬಿತ್ತನೆ ಮಾಡ್ಕೋಬೇಕು ನಾವು ಕರೆಕ್ಟ್ ಆಗಿ ಬೆಳೆ ಇದು ಏನು ಜರ್ಮಿನೇಷನ್ ಬರೋದಕ್ಕೆ. ಮತ್ತೆ ಅವಾಗ ಏನಾಗುತ್ತೆ ಅಂತಂತಂದ್ರೆ ನೀಟಾಗಿ ಎಲ್ಲಾ ಕಡೆ ಜಮೀನಲ್ಲಿ ನೀಟಾಗಿ ಜರ್ಮಿನೇಷನ್ ಬರುತ್ತೆ, ಒಂದು ಕಡೆ ಬಂದು ಇನ್ನೊಂದು ಕಡೆ ಬರದೇ ಏನಿರೋ, ಅಂದ್ರೆ ಗರಿಷ್ಠ ಭೂಮಿ ಬಳಕೆ ಸಾಧ್ಯ ಆಗುತ್ತೆ. ಮೂರನೇದೇನಪ್ಪಾ ಅಂತಂತಂದ್ರೆ ಈ ನಾವೇನಾಗ್ಲೇ ಹೇಳದಂಗೆ ನಾವೇನು ಪರಿಕರಗಳು ಉಪಯೋಗಿಸ್ತೀವಿ ಒಂದು ಬೆಳೆಗೆ ಅದ್ರ ಮೇಲೆ ಆಗುವಂತಹ ಎಲ್ಲಾ ವೆಚ್ಚಗಳನ್ನು ಸಹಿತ ಉಳಿಸುತ್ತದೆ. ಏನಪ್ಪಾ ಅಂತಂದ್ರೆ ಅದು ಭೂಮಿ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಇಲ್ಲ ಗೊಬ್ಬರ, ಇಲ್ಲ ಅಂತಂತಂದ್ರೆ ಯಾವುದೇ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್, ನಾವು ಏನ್ ಕೆಮಿಕಲ್ಸ್ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಎಲ್ಲಾ ವ್ಯರ್ಥ ಆಗೋದನ್ನು ಸಹಿತ ನಾವು ಸಂಪನ್ಮೂಲದ ದಕ್ಷತೆಯನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದೇನಪ್ಪಾ ಅಂತಂತಂದ್ರೆ ಮರುಬಿತ್ತನೆಯನ್ನು ಇದು ನಿಜವಾಗ್ಲೂ ತಡೆಗಟ್ಟುತ್ತೆ. ಯಾಕಂತಂದ್ರೆ ಪ್ರತಿಯೊಂದು ಸತಿ ಏನಾಗುತ್ತೆ ಅಂದ್ರೆ ನಾನು ಇವನ್ ನಮ್ಮ ಹಳ್ಳಿ ಕಡೆ ನೋಡ್ತಾ ಇರ್ತೀನಿ ಸರ್, ಕೆಲವೊಂದ್ಸತಿ ಪಾಪ ಗೊತ್ತೋ ಗೊತ್ತಿಲ್ದಿರೋನೋ ಒಂದ್ ಸ್ವಲ್ಪ ಕಳಪೆ ಬೀಜಗಳನ್ನ ಅಥವಾ ಕಡಿಮೆ ಜರ್ಮಿನೇಷನ್ ಬರೋಂತ ಮೊಳಕೆ ಬರೋಂತ ಬೀಜ ಬಿತ್ತನೆ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಅವ್ರು ನೋಡ್ಕೊಂಡಿರೋದಿಲ್ಲ ನೆಂತ ಬೀಜ ಬಿತ್ತನೆ ಮಾಡಿದೀನಿ ಅಂತ, ಮತ್ತೆ ಉಳುಮೆ ಮಾಡಿ ಮತ್ತೆ ಬಿತ್ತನೆ ಮಾಡುತ್ತಾರೆ. ಕೆಲವೊಂದ್ಸತಿ ಇಂಥ ಬೀಜಕ್ಕೆ ಇಂಥ ತಿಂಗಳಲ್ಲಿ ಇಂಥ ಟೈಮಲ್ಲೇ ಬಿತ್ತನೆ ಮಾಡ್ಬೇಕು ಅಂತಿರುತ್ತೆ. ಆದ್ರೆ ಇದು ಗೊತ್ತಾಗಷ್ಟು 15-20 ದಿನ ಆಗ್ಬಿಟ್ಟಿರುತ್ತೆ ಅಲ್ಲಿ
2: ಲೇಬಲ್ ಕೂಡ. ಈ ದಿನದಲ್ಲೇ
0: ಹೌದು ಸೀಸನ್ ಇಂಥದ್ದೇ ಅಂತ. ಹೌದು ಹೌದು. ಆದ್ರೆ ಈಗ ಜೂನ್ 1 ಹಾಕ್ಬೇಕು ಇಲ್ಲ ಜೂನ್ 15 ಬಿತ್ತನೆ ಮಾಡ್ಬೇಕು ಅಂತಿರುತ್ತೆ. ನಾವ್ ಜೂನ್ 1 ಮಾಡಿರ್ತೀವಿ, ಜರ್ಮಿನೇಷನ್ ಬಂದಿರೋದಿಲ್ಲ, ಇದೆಲ್ಲ ಗೊತ್ತಾಗೋಷ್ಟೊತ್ತಿಗೆ ಜೂನ್ 20 ಆಗೋಗಿರುತ್ತೆ. ಆವಾಗ ಬೆಳೆ ಕ್ಯಾಲೆಂಡರ್ ವಿಳಂಬ ಆಗೋಗುತ್ತೆ. ಸೊ ಹಾಗಾಗಿ ಏನು ಅಂತಂತಂದ್ರೆ ಇದು ಏನು ಈ ಮೊಳಕೆ ಪರೀಕ್ಷೆ ಏನಪ್ಪಾ ಅಂತಂದ್ರೆ ಇಂತಹ ಅಪಾಯನ ತಡೆಗಟ್ಟೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಮತ್ತೆ
2: ಅಂದ್ರೆ ಬೆಳೆ ಬೆಳಿಬೇಕಾದ್ರೆ ಬೆಳೆ ಕ್ಯಾಲೆಂಡರ್ ಮಹತ್ವ ಇಟ್ಕೋಬೇಕಾಗುತ್ತೆ.
0: ಹೌದು ಹೌದು, ಖಂಡಿತ.
2: ನೀವು ಇಂಥ ದಿನ ಇಂಥ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದೀರಿ, ಒಂದು ತಿಂಗಳ ಯಾವ್ದು 15 ಬಿತ್ತನೆ ಮಾಡಿದ್ರಿ,
0: ಅಷ್ಟೊಳಗೆ ಮಾಡ್ಬಿಡ್ಬೇಕು ಅಂತ ಇರುತ್ತೆ. ಅದು
2: 15 ಮಾಡಿದ ತಕ್ಷಣ ಒಂದು ಸಸಿ ಒಂದು 15 ಅದು ಬಂದ್ಬಿಡ್ತದೆ. ಹಂಗೆ ಬೆಳ್ಕೊಂಡು ಒಂದು ಒಂದು ಹಂತ ಗಾತ್ರ ಬರ್ತದೆ, ಒಂದು ಎತ್ತರ ಬರ್ತದೆ. ಒಂದು ತಿಂಗಳಾದ್ಮೇಲೆ ನೀವು ಅದಕ್ಕೆ ತಕ್ಕದ ಒಂದು ಗೊಬ್ಬರ ಮತ್ತೆ
0: ನಿರ್ವಹಣೆ
2: ಮಾಡ್ಬೇಕಾಗುತ್ತೆ. ಹಂತ ಹಂತವಾಗಿ ಮತ್ತೆ ಹೊಡೆ ಬರ್ತದೆ,
0: ಅಂದ್ರೆ
2: ಹೂ ಬರ ಇದಾಗುತ್ತೆ, ಮತ್ತೆ ಭತ್ತ ಕಾಯಿ ಕಟ್ಟುವ ಹಂತ ಬರ್ತದೆ. ಈ ತರ ಹಂತ ಹಂತ ಇರ್ತದೆ. ಅದು ಮಾಡ್ಕೊಂಡು ಹೋದಾಗ ಮಾತ್ರ ಅದು ಈ ಒಂದು ಬೆಳೆ ಕ್ಯಾಲೆಂಡರ್ ಪದ್ಧತಿ ಆಗುತ್ತೆ. ತಮಿಳ್ದಂಗೆ ಇದು.

0: ಇಲ್ಲ ಹಿಂಗೆ ಬೀಜನ ಮಳೆದಿಲ್ಲ ಅಂದ್ರೆ
1: ವ್ಯತ್ಯಾಸ ಆಗುತ್ತೆ. ಐದನೇ ಪ್ರಯೋಜನ ಏನಪ್ಪಾ ಅಂತಂತಂದ್ರೆ, ಆಗ್ಲೇ ಹೇಳಿದಂಗೆ ಇಳುವರಿ ಮತ್ತೆ ಆದಾಯ ಖಂಡಿತ ಜಾಸ್ತಿನೇ ಆಗುತ್ತೆ. ಅಂದ್ರೆ ವೆಚ್ಚ ನಾವೇನ್ ಖರ್ಚು ಕಡಿಮೆ ಆದ್ರೆ, ವೆಚ್ಚ ಆಗೋದು ಕಡಿಮೆ ಆಯ್ತು ಅಂತಂದ್ರೆ, ಇಳುವರಿನೂ ಚೆನ್ನಾಗ್ ಬಂತು ಅಂತಂದ್ರೆ ರೈತನಿಗೆ ಖಂಡಿತವಾಗೂ ಆದಾಯ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಆಗ್ಲೇ ಹೇಳಿದಂಗೆ ಒಂದೊಂದು ಗುಣಮಟ್ಟದ ಬೀಜದಲ್ಲಿ ಇದು ಒಂದು ಮುಖ್ಯ ಗುಣಲಕ್ಷಣ, ಒಳ್ಳೆ ಜರ್ಮಿನೇಷನ್ ಬರುವಂತದ್ದು, ಮೊಳಕೆ ಒಡೆಯುವಂಥದ್ದು. ಅಂತ ಟೈಮಲ್ಲಿ ಒಳ್ಳೆ ಫಸಲು ಬಂತು ಅಂತಂದ್ರೆ ಒಳ್ಳೆ ಪ್ರೈಸ್ ಸಿಕ್ಕೇ ಸಿಗುತ್ತೆ.
0: ಡಾಕ್ಟರ್ ರಾಧಾ ಮೇಡಮ್ ಅವರೇ, ಇನ್ನೊಂದು ಈಗ ಬೆಳೆ ಪ್ರದರ್ಶನ ಮತ್ತು ಉತ್ಪಾದಕತೆ ಮೇಲಿನ ಪರಿಣಾಮ ಅಂತಾರಲ್ಲ, ಹಂಗಂದ್ರೆ ಏನು, ಯಾರು ಇದು ಮಾಡಬೇಕಾಗುತ್ತೆ?
1: ಸರ್, ಆಕ್ಚುಲಿ ನಾವು ಬೆಳೆ ಮೊಳಕೆ ಪರೀಕ್ಷೆ ಮಾಡೋದ್ರಿಂದ ನಾವು ಮಾಡದೇ ಇದ್ರೆ ಉತ್ಪಾದನೆ ಮೇಲೆ ಆಗುವಂತ ಪರಿಣಾಮ ಏನು, ಮಾಡಿದ್ರೆ ಅದರ ಉತ್ಪಾದನೆ ಮೇಲೆ ಆಗುವಂತ ಪರಿಣಾಮ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ, ಇದು ಯಾವ ತರ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಅಂತಂತಂದ್ರೆ, ಏಕರೂಪವಾಗಿ ಬೆಳವಣಿಗೆ ಮತ್ತೆ ಬೆಳೆ ನಿಲುವು ಇರುತ್ತೆ. ಮೊದಲನೇದಾಗಿ ಏಕರೂಪತೆ ಅಂದ್ರೆ ನಾವು ಸಿಂಕ್ರೊನೈಸೇಷನ್ ಅಂತ ಹೇಳ್ತೀವಿ. ಸಿಂಕ್ರೊನೈಸೇಷನ್ ಅಂತಂತಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ, ಅದು ಸಸಿಯ ಸ್ಟೇಜ್ ಆಗಿರ್ಬೋದು, ಇಲ್ಲ ಅಂತಂತಂದ್ರೆ ಗಿಡ ಆಗಿರ್ಬೋದು, ಇಲ್ಲ ಅಂತಂದ್ರೆ ಹೂ ಬಿಡುವ ಅಂತ ಆಗಿರ್ಬೋದು, ಅಥವಾ ತೆನೆ ಕಟ್ಟೋ ಅಂತ ಆಗಿರ್ಬೋದು, ಇವೆಲ್ಲನೂ ಒಟ್ಟಿಗೆ ಮಾಡ್ಬೇಕಾಗತ್ತೆ. ಈ ಒಂದು ಉದಾಹರಣೆಗೆ ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ, ಈಗ ಕೆಲವೊಂದು ಕೀಟಗಳು ಹೂ ಬಿಡೋ ಅಂತ ಟೈಮಲ್ಲಿ ಬಂದಿರುತ್ತೆ. ಏಕರೂಪವಾಗಿ ಬಂದಿಲ್ಲ ಅಂತಂದ್ರೆ ಹೇಳ್ತೀನಿ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ. ಈ ಕೆಲವು ಅರ್ಧ ಗಿಡಗಳು ಹೂ ಬರ್ತಿರುತ್ತೆ, ಇನ್ನು ಅರ್ಧ ಗಿಡಗಳು ಹೂ ಬಂದಿರೋದಿಲ್ಲ. ಈ ಹೂ ಬಂದಿರೋದಕ್ಕೆ ಕೀಟ ಬಂದಿರುತ್ತೆ, ಅದಕ್ಕೆ ನೀವು ಪ್ಲಾಂಟ್ ಪ್ರೊಟೆಕ್ಷನ್ ಒಂದ್ಸತಿ ತಗೋಬೇಕು. ಇನ್ನೊಂದು ಅರ್ಧ ಗಿಡಗಳು ಹೂ ನೆಕ್ಸ್ಟ್ ಒಂದು ವಾರ ಬಿಟ್ಟು ಬರುತ್ತದೆ. ಅಂತ ಟೈಮಲ್ಲಿ ಮತ್ತೆ ಇನ್ನೊಂದ್ಸತಿ ನೀವು ನಿರ್ವಹಣೆ ಮಾಡ್ಬೇಕಾಗತ್ತೆ. ಅಂದ್ರೆ ಡಬಲ್ ಡಬಲ್ ಕೆಲಸ ಆಗತ್ತೆ. ಅಂದ್ರೆ ಸಕಾಲವಾಗಿ ಏಕಕಾಲಕ್ಕೆ ಮಾಡಕ್ಕೆ ಸಾಧ್ಯ ಆಗಲ್ಲ, ಜಾಸ್ತಿ ಮಾಡ್ಕೊಂಡಂಗಾಗತ್ತೆ, ಮತ್ತೆ ಕಾಸ್ಟ್ನು ಜಾಸ್ತಿ ಆಗುತ್ತೆ, ಲೇಬರ್ ಡಬಲ್ ಡಬಲ್ ಕೆಲಸ. ಹೌದು, ನೀವು ಅವತ್ತು ಈಗಿಂದ ಜನರೇಷನ್ ಹೇಗಿದೆ ಅಂತಂದ್ರೆ, ನೀನು 1 ಅವರ್ ಕೆಲಸ ಮಾಡಿದ್ರು ಫುಲ್ ಕೂಲಿ ಕೊಡ್ಬೇಕಾಗತ್ತೆ, 2 ಅವರ್ ಕೆಲಸ ಮಾಡಿದ್ರು ಸಹಿತ ಫುಲ್ ಕೂಲಿ ಕೊಡ್ಬೇಕಾಗತ್ತೆ. ಮತ್ತೆ ಎರಡನೇದೇನಪ್ಪ ಅಂತಂತಂದ್ರೆ, ಇದು ತುಂಬಾನೇ ಇಂಪಾರ್ಟೆಂಟ್, ಉತ್ತಮ ಕಳೆ ಸ್ಪರ್ಧಿ ಅಂತ ಹೇಳ್ತೇವೆ ನಾವು. ಇದನ್ನ ಏನು ಕೇಳ್ತಾ ಇದ್ದೀನಿ ಅಂತಂತಂದ್ರೆ, ಒಳ್ಳೆ ಸಸಿಗಳೇನಾದ್ರೂ ಬಂತು ಅಂತಂದ್ರೆ, ಏಕರೂಪತೆ ಏನಾದ್ರೂ ಬಂತು ಅಂತಂದ್ರೆ, ಬೇಗ ಜಮೀನನ್ನ ಆವರಿಸ್ಕೊಳ್ಳುತ್ತೆ. ಅಂದ್ರೆ ಈಗ ಒಂದು ಕಳೆ ಗಿಡ ಒಂದು ಸಸಿ ಆಗೋದಕ್ಕೆ 4 ದಿನ ತಗೊಂತಿದೆ ಅಂತಂತಂದ್ರೆ, ಅದೇ ನಮ್ಮ ಏನಾದ್ರೂ ಬೆಳೆ ಬೀಜ ಏನಾದ್ರೂ 3 ದಿನಕ್ಕೆ ಸಸಿಯಾಗಿ ಬರ್ತಿದೆ ಅಂತಂತಂದಾಗ, ಅದು ತಗೊಳ್ಳೋ ಜಾಗ ಇದು ತಗೊಳುತ್ತಾ? ಅದು ಉಪಯೋಗಿಸ್ಕೊಳ್ಳೋ ನಾವೇನ್ ಗೊಬ್ಬರ ಏನು, ಇವನ್ ಗಿಡ ಇವನ್ ಕಳೆ ಗಿಡನು ಗೊಬ್ಬರ, ನಾವ್ ಹಾಕೋ ಗೊಬ್ಬರನ ಉಪಯೋಗಿಸ್ಕೊಳ್ಳುತ್ತೆ, ಅದ್ರ ತಗೊಳ್ಳೋ ಬದಲು ಇದು ತಗೊಳುತ್ತಾ? ಅಂದ್ರೆ ವೇಸ್ಟ್ ಆಗೋದೆಲ್ಲ ಕಡಿಮೆ ಆಗುತ್ತೆ, ಕಳೆಗಳೊಂದಿಗೆ ಉತ್ತಮವಾಗಿ ಸ್ಪರ್ಧೆ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ಅಲ್ಲಿ ಕಳೆ ಗಿಡಗಳಿಗೆ ಮೊಳಕೆ ಹೊಡಕ್ಕೆ ಜಾಗ ಇಲ್ಲ ಅಂತಂತಂದ್ರೆ, ನೀವು ಎಕ್ಸ್ಟ್ರಾ ಕಳೆ ತೆಗೆಯೋ ಅವಶ್ಯಕತೆನು ಅಂದ್ರೆ ಜಾಸ್ತಿ ಇರೋದಿಲ್ಲ. ಮತ್ತೆ ಮೂರನೇದಾಗಿ ಏನಪ್ಪಾ ಅಂತಂದ್ರೆ, ಏನು ಎಂತ ಒತ್ತಡ ಸಿಚುಯೇಷನ್ ಇದ್ರು ಸಹಿಷ್ಣುತೆ ಅಂತ ಹೇಳ್ತೀವಿ ನಾವು, ಸಹಿಷ್ಣುತನ ಹೆಚ್ಚಿಸುತ್ತದೆ. ಅಂದ್ರೆ ಸಿಂಪಲ್ ಆಗಿ ಏನು ಅಂತಂತಂದ್ರೆ, ಈ ಕೀಟಬಾಧೆ ಮತ್ತೆ ಕೆಲವೊಂದ್ಸತಿ ನಾವು ಅದನ್ನ ಜೈವಿಕ ಮತ್ತೆ ಅಜೈವಿಕ ಒತ್ತಡ ಅಂತ ಹೇಳ್ತೀವಿ. ಜೈವಿಕ ಒತ್ತಡ ಅಂದ್ರೆ ಕೀಟ ರೋಗ ಬಾಧೆ ಅಂತ ಹೇಳ್ತೀವಿ. ಅದೇ ಅಜೈವಿಕ ಒತ್ತಡಗಳು ಯಾವ್ಯಾವ ಅಂತಂದ್ರೆ, ಬರ ಆಗಿರ್ಬೋದು, ಶಾಖ ಆಗಿರ್ಬೋದು, ಲವಣಾಂಶಗಳ ಕೊರತೆ ಆಗಿರ್ಬೋದು ಮಣ್ಣಲ್ಲಿ, ಇಂಥದ್ದೆಲ್ಲ ಏನಾಗುತ್ತೆ, ಇಂಥ ಒತ್ತಡ ಇದ್ರೂ ಸಹಿತ ಒಳ್ಳೆ ಮೊಳಕೆ ಹೊಡೆಯೋ ಅಂತ ಇದ್ರೂ ಸಹಿತ ಎಬಿಲಿಟಿ ಇತ್ತು ಅಂತಂತಂದ್ರೆ, ಇಂಥ ಟೈಮಲ್ಲೂ ಸಹಿತ ಒಳ್ಳೆ ಸಸಿ ಬಂದು ಇಳುವರಿ ಕೊಡೋಕೆ ಸಾಧ್ಯ ಆಗುತ್ತೆ. ನಾಲ್ಕನೇದ ಏನಪ್ಪಾ ಅಂತಂತಂದ್ರೆ, ಎಫಿಷಿಯಂಟ್ ಇಟ್ಟಲೆ ಏನು ಎಫಿಷಿಯಂಟ್ ಆಗಿ ಗೊಬ್ಬರ ಮತ್ತೆ ನೀರಿನ ಬಳಕೆ ಉಪಯೋಗಿಸ್ಕೋಬಹುದು. ಐದನೇದ ಏನಪ್ಪಾ ಅಂತಂತಂದ್ರೆ, ಅಂತಿಮ ಬೆಳೆ ಇಳುವರಿ.
0: ಈಗ ರಾಧಾ ಮೇಡಮ್ ಅವರೇ, ಈಗ ರೈತರ ಅಳವಡಿಕೆ ಅಂತಂದ್ರಿ, ಮತ್ತೆ ಅದರಿಂದ ಯಾವ ಪರಿಣಾಮ ಆಗ್ತದೆ, ಪರಿಣಾಮ ಹೇಳಿದ್ರಿ, ಹಿಂಗಂದ್ರೆ ಏನು ಸರ್ ಈ ವಿಷಯ?
1: ಸರ್, ರೈತರ ಅಳವಡಿಕೆ ಅಂತಂತಂದ್ರೆ, ಅಂದ್ರೆ ಯಾವುದೇ ಒಂದು ಪರೀಕ್ಷೆ ಮಾಡಬೇಕು ಅಂತಂದ್ರೆ ಅವರಿಗೆ ತೀರಾ ಟೆಕ್ನಾಲಜಿ ಏನಾದ್ರೂ ಗೊತ್ತಿರಬೇಕಾ, ಎಲ್ಲ ತಿಳಿದಿರಬೇಕಾ ಅನ್ನೋದು ಏನು ಇರೋದಿಲ್ಲ. ಇದರಿಂದ ಏನಂದ್ರೆ, ಇದು ಸುಲಭ ಮತ್ತೆ ಕಡಿಮೆ ವೆಚ್ಚದ ಅಭ್ಯಾಸ. ಅದು ಮೊದಲನೇದಾಗಿ ಹೆಂಗಪ್ಪ ಅಂತಂತಂದ್ರೆ, ರೈತ ಮನೆಯಲ್ಲೇ ಅಥವಾ ಅಕಸ್ಮಾತ್ ಜಮೀನಲ್ಲೇ ಕನಿಷ್ಠ ಸಾಮಗ್ರಿಗಳೊಂದಿಗೆ ಮಾಡಬಹುದಂತ ಒಂದು ಸಿಂಪಲ್, ಸರಳ ಮತ್ತು ವೆರಿ ಎಫಿಷಿಯಂಟ್ ಅಂತ ಹೇಳ್ತೀವಿ ನಾವು, ಸಾಮರ್ಥ್ಯವುಳ್ಳ ವಿಧಾನವಾಗಿದೆ. ಅದಕ್ಕೆ ಏನು ಎಂತ ಆಧುನಿಕ ಸಲಕರಣೆಗಳೇನು ಬೇಕಾಗಿರೋದಿಲ್ಲ, ಅಥವಾ ಏನು ತರಬೇತಿ ಏನು ಅಗತ್ಯ ಇರೋದಿಲ್ಲ ಈ ಪರೀಕ್ಷೆ ಮಾಡೋದಕ್ಕೆ. ಎರಡನೇದೇನಪ್ಪ ಅಂತಂತಂದ್ರೆ, ಬೀಜ ಯೋಜನೆಗೆ ಸಹಾಯ ಮಾಡುತ್ತದೆ. ಆಗ್ಲೇ ಹೇಳಿದಂಗೆ ನಾವು ಬಿತ್ತನೆ ಎಷ್ಟು ಬೀಜ ಬಿತ್ತಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ರೈತರಿಗೆ, ಮತ್ತೆ ಅದಕ್ಕೇನಾದ್ರೂ ಬೀಜೋಪಚಾರ ಮಾಡೋ ಅಗತ್ಯ ಇದೆಯೋ ಅನ್ನೋದಕ್ಕೂ ಸಹಿತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದೇನಪ್ಪ ಅಂತಂತಂದ್ರೆ, ಯಾರ ಹತ್ರನೂ ಹೋಗ್ಬಿಟ್ಟು ನಮ್ದು ನಾವು ನಿಜವಾಗ್ಲೂ ಯೂಸ್ ಮಾಡ್ತಿರೋ ಬೀಜ ಕ್ವಾಲಿಟಿ ಸೀಡಾ ಅಲ್ವಾ ಅಂತ ಚೆಕ್ ಮಾಡೋದು ಏನ್ ಕೇಳೋ ಅವಶ್ಯಕತೆ ಇಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ನೀನೇ
0: ಮಾಡ್ಕೋಬಹುದು.
1: ಅಂದ್ರೆ ನೀನೇ ಅದೇನೋ ತೀರಾ ಬ್ರಹ್ಮವಿದ್ಯೆನೋ ಅಲ್ಲ, ಏನೋ ಒಂದ್ ನಾನು
0: ಅದರಲ್ಲೇ ಸ್ವಲ್ಪ ವ್ಯತ್ಯಾಸ ಕಂಡ್ಕೊಂಡ್ ಬಿಟ್ರೆ ಆಯ್ತು.
1: ನನ್ನವ್ರ ಬೀಜ ತಗೊಳ್ಳೋದು, ಕಾಟನ್ ಬಟ್ಟೆಯಲ್ಲಿ ಕಟ್ಟೋದು, ಒಂದ್ 10 ದಿನ ಆದ್ಮೇಲೆ ನೋಡೋದು ನಾವ್ ಎಷ್ಟು ಬಂದಿದೆ ಅಂತ ಗೊತ್ತಾದ್ರೆ ನಾವ್ ಎಷ್ಟು ಬೀಜ ಬಿತ್ತನೆ ಮಾಡ್ಕೋಬಹುದು ಅಂತ ಗೊತ್ತಾಗ್ಬಿಡುತ್ತೆ.

0: ಆಗುತ್ತೆ.
1: ನೂರೇ ಬೀಜ ತಗೊಳ್ಳಿ, ಒಂದು ನಾಲ್ಕು ಕಾಟನ್ ಬಟ್ಟೆ ತಗೊಳ್ಳಿ, ಅದರಲ್ಲಿ ಒದ್ದೆ ಮಾಡಿ, ಒದ್ದೆ ಮಾಡಿದ್ಮೇಲೆ ಒಂದ್ ನೂರ್ ಬೀಜನ ನೀವು ಆ ಕಾಟನ್ ಬಟ್ಟೆಲಿ ಸುತ್ತಿ ಅದು ಒಂದ್ 10 ದಿನ ಇಟ್ಬಿಡಿ. ಮತ್ತೆ ಅದು ಬಂದಿರುತ್ತೆ, ಅದು ಮೊಳಕೆ ಹೊಡೆದಿರುತ್ತೆ 10 ದಿನ ಆದ್ಮೇಲೆ. ನಿಮ್ಗೆ ಈಗ 100 ಹಾಕಿದ ಒಂದು ಬೀಜದಲ್ಲಿ, ಒಂದು ಕಾಟನ್ ಬಟ್ಟೆಯಲ್ಲಿ, ಅದ್ರಲ್ಲಿ ಎಷ್ಟು ಮೊಳಕೆ ಹೊಡೆದಿದೆ? 90 ಆಗಿದೆ ಅಂದ್ರೆ 90, 80 ಆಗಿದೆ ಅಂದ್ರೆ 80% ಆಗಿರುತ್ತೆ ಅಂತ ತಿಳ್ಕೊಂಬಿಡೋದು.
0: ಹೌದು, ಸೊ ಇಷ್ಟೆಲ್ಲ ಉಪಯೋಗಗಳಿಂದ
1: ಬಿತ್ತನೆ ಮಾಡ್ಬೇಕಂತಾನೆ ಇಲ್ಲ, ನಿಮ್ಗೆ ನಿಮ್ ತಿಳುವಳಿಕೆಗಾಗಿ ಅದ್ ಮಾಡ್ಕೋಬಹುದು ಅಂತ.
0: ಅಂದ್ರೆ ಸರ್, ಬಿತ್ತನೆ ಅದು ತಿಳುವಳಿಕೆ ಮಾಡ್ಕೋಬಹುದು. ಇನ್ನೊಂದೇನು ಅಂತಂದ್ರೆ, ಬಿತ್ತನೆಗೆ ಮುಂಚೆ ಈ ಪರೀಕ್ಷೆ
1: ಮಾಡೋದ್ರಿಂದ
0: ನಾನು
1: ನಿಮ್ಗೆ ವಿಶ್ವಾಸ ಬಳಸಿದಂತ ಬೀಜಗಳು ಗುಣಮಟ್ಟದ್ದಾಗಿದೆ.
0: ಹೌದು, ಖಂಡಿತ.
1: ಅಲ್ಲಿ ಇರ್ತದೆ ಪ್ರಯೋಗಶಾಲೆಯಲ್ಲಿ ಅವರು ಪ್ರಮಾಣೀಕರಿಸಿರ್ತಾರೆ, ದಿನಾಂಕ ಬರೆದಿರ್ತಾರೆ, ಮತ್ತೆ ಅದು ವಾಯ್ದಿ ಯಾವ ದಿನದಲ್ಲಿ ಬಳಸಬೇಕು ಅನ್ನೋದು ಬರೆದಿರ್ತಾರೆ, ಅದು ಬೇರೆ. ನಿಮ್ಮ ವಿಶ್ವಾಸ ಬರ್ಲಿ ಒಂದ್ ಸ್ವಲ್ಪ. ಇನ್ನೊಂದು ಡಾಕ್ಟರ್ ಬಿ ಎನ್ ಮೇಡಮ್ ಅವರೇ, ಈಗ ರೈತ ತನ್ನ ಒಂದು ಬೀಜ ಬೆಳಿಬೇಕಾದ್ರೆ ಅಥವಾ ಬೀಜ ಸಿದ್ಧತೆ ಮಾಡ್ಕೋಬೇಕಾದ್ರೆ ಬಿತ್ತನೆಗೆ ಹಂತ ಹಂತವಾಗಿ ಅವನು ತಾವು ಬೆಳೆದ ಒಂದು ಬೀಜದ ಒಂದು ಫೋಟೋ ಕೂಡ ತೆಗೆದುಕೊಳ್ಬಹುದಲ್ಲ, ಯಾಕಂದ್ರೆ ಗೊತ್ತಾಗುತ್ತೆ ಅವನಿಗೆ, ನಾನು ಹಿಂದಿನ ವರ್ಷ ಈ ತರ ನಂದು ಬಿತ್ತನೆ ಮಾಡಿದಾಗ ಈ ತರ ಮೊಳಕೆ ಹೊಡೆದಿತ್ತು, ಈ ಸರಿ ನಮ್ಗೆ ಈ ತರ ಮೊಳಕೆ ಹೊಡೆದಿದ್ಯಲ್ಲ, ಗೊತ್ತಾಗ್ಬಿಡ್ತದ ಅವರಿಗೆ. ಯಾಕಂದ್ರೆ ಇವತ್ತು ಆಧುನಿಕ ಕಾಲ, ಇವತ್ತು ಪ್ರತಿಯೊಂದು ಕೂಡ ತಾವು ಅನುಭವಿಸಬಹುದು. ನೀವು ಕಳೆದ ವರ್ಷದ ಫೋಟೋ ನಿಮ್ಮ ಹೊಲದ ಅಂದ್ರೆ ಎಲ್ಲಾ ಹಂತ ನಾ ಹೇಳೋದು, ಈಗ ಮೊಳಕೆ ಹೊಡೆಯದ ಅಂತ ಒಂದಲ್ಲ, ಅದ್ರ ಮೊಳಕೆ ಹೊಡೆದ ನಂತರ ಸ್ವಲ್ಪ ದಿನ, ಒಂದು 10 ದಿನದ್ದು, ಮತ್ತೆ ಒಂದು 20 ದಿನದ್ದು, ಮತ್ತೆ ಒಂದು ಹಂತ ಎತ್ತರ ಬಂದಿರ್ತದಲ್ಲ ಅದ್ರದ್ದು ಒಂದು ಫೋಟೋ ವಿಡಿಯೋ, ನೀವು ಏನು ಮಾಡ್ಕೋಬಹುದು. ಅಥ್ ಮತ್ತೆ ಬೀಜ ಕಾಯಿ ಕಟ್ಟುವ ಹಂತ, ಮತ್ತೆ ಎಲ್ಲ ಹಂತನು ಕೂಡ ನೀವು ನಿರ್ವಹಣೆ ಯಾವ ತರ, ನೀರು ಹೆಂಗೆ ಹಾಕ್ತಾ ಹೋಗ್ತಿದ್ರಿ, ಅಥವಾ ಈಗ ಸಾವಯವ ಗೊಬ್ಬರನ ಹೆಂಗೆ ಕೊಡ್ತಾ ಹೋಗ್ತೀರಿ, ಎಲ್ಲದನ್ನು ನೀವು ಫೋಟೋ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ತೋರಿಸಬಹುದು, ನೀವು ಖುಷಿ ಪಡಬಹುದು. ಈ ವರ್ಷದ ನನ್ನ ಬೆಳೆ ಈಗ 90 ದಿನಕ್ಕೋ 115 ದಿನಕ್ಕೋ ಬಂತಪ್ಪ, ಅದು ನಿಮ್ದು ಸಂಪೂರ್ಣ ನೀವು ಮಾಡಿದ ಕೆಲಸ ಕ್ಷಣಾರ್ಧದಲ್ಲಿ ನೀವು ನೋಡ್ಕೋಬಹುದು, ಇಂತಿಂತದೆಲ್ಲ ಮಾಡಿದೆ ಅಂತ ನೀವು ಕುಟುಂಬದವರಿಸ್ತಾರೆ ಎಲ್ಲರೂ ಸೇರಿ ಅದರದ ಒಂದು ಅನುಭವ ನೀವು ತಗೋಬಹುದು. ಅದು ಎಂತ, ನೀವು ವಿಜ್ಞಾನಿಗಳಾಗಿ ಪ್ರಯೋಗಶಾಲೆಯಲ್ಲಿ ನೀವು ಮಾಡ್ತೀರಿ ಅದನ್ನ,
0: ಆದ್ರೆ
1: ನಮ್ಮ ರೈತರು ಯಾಕೆ ಮಾಡ್ಕೋಬಹುದು, ಮಾಡ್ತಾರ ಅವರು ಕೂಡ ನೆನಪಿರ್ತದ ಅವರಿಗೆ ಇಷ್ಟ ಬಂದಿತ್ತಂತ. ಆದ್ರೆ ಕಳೆದ ವರ್ಷದ ಬೆಳೆ ಗೊತ್ತಿರೋದಿಲ್ಲ ಅವರಿಗೆ, ಅನುಭವ ಅಷ್ಟೇ ಇರ್ತದೆ. ಈ ವರ್ಷ ಬೆಳೆ ಹೋಲಿಕೆ ಮಾಡಿದಾಗ ಕಳೆದ ವರ್ಷಕ್ಕಿಂತ ನಾ ಚೆನ್ನಾಗಿ ಮಾಡಬಹುದು ಅಂತೇಳಿ ಈ ವರ್ಷ ಅನುಭವಿಸಬಹುದು ಅವರು.
0: ಹೌದು ಸರ್, ಹೌದು.
1: ಇದು ಕೂಡ ರೈತರು ಹೊಸ ದಿನದಲ್ಲಿ, ಹೊಸ ಜಮಾನದಲ್ಲಿ, ಹೊಸ ಪ್ರಯೋಗಶಾಲೆಯಲ್ಲಿ ಹೇಗೆ ತಾವು ಮಾಡಬಹುದು, ಸಾಕಷ್ಟು ಈ ಬಗ್ಗೆ ಯೂಟ್ಯೂಬ್ಗಳು ಬಂದಿದೆ, ಸಾಕಷ್ಟು ಇದು ಬಂದಿರ್ತವೆ, ಪ್ರಯೋಗಶಾಲೆಯ ಒಂದು ಮಹತ್ವ ಏನಿದೆ, ರೈತರು ಕೂಡ ಇದನ್ನು ಅನುಭವಿಸಬಹುದು.
0: ಖಂಡಿತ.
1: ಆಯ್ತು, ಡಾಕ್ಟರ್ ರಾಧಾ ಬಿ ಎನ್ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಭಾಗದ ವಿಜ್ಞಾನಿಗಳಾಗಿ ಮತ್ತೆ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ಕೊಟ್ರಿ. ಕೆಲವು ರೈತರು ಇರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ.
0: ನನ್ನ ಸಂಪರ್ಕ ಸಂಖ್ಯೆ ಇಂತಿದೆ: 9111982186. ಮತ್ತೊಮ್ಮೆ ಹೇಳ್ತೇನೆ: 9111982186.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾಕ್ಟರ್ ರಾಧಾ ಬಿ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮ. ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು.

0: ಅಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಇನ್ನೊಂದು ಭಜನೆ ಪದ.

0: ಕವ ಬಿಡಿಸೋ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಬೆಂಗಳೂರು, ಸಮಯ 7:33:47. ಏಳು ಗಂಟೆ 7:34 ಸರಿಯಾಗಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
2: ಭಾರತ ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ @2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ ಗ್ರಾಮೀಣ

0: ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ದ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ ವಾಣಿಜ್ಯ ಸಾಗಣೆಯ ವಿರುದ್ದ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10 ಲಕ್ಷ ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ್ದ AAN

0: ಟು ವಿಮಾನ ಅಪಘಾತದಲ್ಲಿ ಐವರು ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ ಎಎಎನ್ 32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ ಎಎಎನ್ 32 ವಿಮಾನ ಅಪಘಾತದಲ್ಲಿ ಐವರು ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟ್ರವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ ಎರಡನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ ಮೂರನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, ಐವರು ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂತಹ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿ

ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದೆ.

0: ಹಾಗೂ ಯುವ ಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ದಿ ವರ್ಲ್ಡ್ ಟುಡೇ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ದಿ ಹ್ಯೂಜ್ ಅಂಡ್ ವಾಸ್ಟ್ನೆಸ್ ಆಫ್ ದಿಸ್ ಕಂಟ್ರಿ. ದೇರ್ ಆರ್ ಸಮ್ ಇಶ್ಯೂಸ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋಯಿಂಗ್, ದೇರ್ ಆರ್ ಸಮ್ ಪ್ರಾಬ್ಲಮ್. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell, 19th century was UK's century, England's century. 20th century was initially, it was USSR century. After the collapse of the USSR, it was the US century. Make my words, you can record my words. 21st century is India's century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least mature citizens at that time. And I would like to tell you, is Bharat ko dekhne ke liye aapko ek saubhagya mila hai, isme ek aap contribution karna chahiye. I don't say compromise your comforts, but with that, achieving that comfort also, you can contribute something to the society, something to the nation, and also never forget the sacrifice which has been done by your parents. Many parents, it may be so also, they might have struggled so much. Pay your hostel fees, so many things. So never forget that. Treat them well. If they are happy, you will be happy. If they are not happy at their age, you will also feel the same main treatment. Never do that.
0: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದ ಅನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯುತ್ತೆ. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ. ಆ ಪೇರೆಂಟ್ಸ್ಗಳು ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ವಾ ಅಂತಕ್ಕಂತ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಬಳಿಕ ಇಲಾಖೆ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ ಎರಡು ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮ್ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ ಎರಡು ತಗೊಂಡ್ರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತ ಎಲ್ಲ SB ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು.

0: ವರ್ಷಕ್ಕೆ ಒಂದ್ಸರಿ ಕಟ್ಟುವಂತದ್ದು, ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರು ಹೋಗಿ ಬ್ಯಾಂಕ್ ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನ್ ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವು ಆಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ಇರುವಂತದ್ದು.
1: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Made a major improvement. From almost 460 billion, we have doubled our overall exports. The key growth areas in exports have been our services exports, and in goods export we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion, so it's a growth of almost 4 times. However, we feel that still there is a lot of untapped potential, and in that background effort has been in last 5 years to diversify our exports, to build trusted relationships, to develop supply chain resilience through multiple FTAs.
1: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಚಿತ್ರಗೀತೆಗಳನ್ನು ಕೇಳಿದ್ರಿ. ಈಗ ಸಮಯ 8:09:45. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಮ್ಯಾ ವಸಿಷ್ಠ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆ ನಾನು ನೀನು ಆನು ತಾನು.

0: ಕಾಂತನಿಲ್ಲದ ಮ್ಯಾಲೆ, ಚಂದ್ರಶೇಖರ ಕಂಬಾರ ಅವರ ಒಂದು ರಚನೆ.
1: ಕಾಂತನಿಲ್ಲದ ಮ್ಯಾಲೆ

0: ರಮ್ಯಾ ವಸಿಷ್ಠ ಅವರ ಧ್ವನಿಯಲ್ಲಿ ದರಾ ಬೇಂದ್ರೆ ಮತ್ತು ಚಂದ್ರಶೇಖರ ಕಂಬಾರ ಅವರ ರಚನೆಗಳನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
1: ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ ಮನೇಲಿ ಎಷ್ಟು ಕಾವನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ ಯಾರು ಒಳಗಿರ್ತಾರೆ ಲಿಖಿತ, ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲಿ ಜಾಡ ಹಿಡ್ದು.
1: ಹಾ,
2: ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ, ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಆದ್ರೆ ನೀವ್ ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದ್ಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವೊಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರು. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ ಗಳು ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದಾರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ, ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹ ಅರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರ್ ತಿರುಗುತ್ತೆ.
1: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
2: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ, ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
1: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್. ಹೌದಲ್ವಾ, ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ಗಳನ್ನೆಲ್ಲ ಓದ್ಬೇಕಾದ್ರೆ ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ 3-phase ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ ಈ 3-phase ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
2: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೆಯಾ?
1: ಅಂತದ್ದೇನಿಲ್ಲ, ಸುಮ್ನೆ ಅಂದ್ರೆ ನೀವ್ ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೆ.
2: ಹಾ, ಸರಿ ಸರಿ. ಈಗ 3-phase ಇಂಡಕ್ಷನ್ ಮೋಟರ್ ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ನಲ್ಲಿ ಸ್ಟೇಟರ್ 3-phase ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ 3-phase ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ 3 ವಿದ್ಯುತ್ ಪ್ರವಾಹಗಳ ನಡುವೆ 120 degree

0: ಶಕ್ತಿ ಬೇಕು ಅಂತ ಹೇಳಿದ್ನಲ್ಲ, ಇದು ಹೆಚ್ಚು ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ ಮೂರು ಹಂತದ ಮೋಟಾರ್ಗಳು ಅಂದ್ರೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂದ್ರೆ ಲಿಫ್ಟ್, ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು, ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ ಎರಡು ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು, ಮತ್ತಿದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ ಮೂರು ಹಂತದ ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವಾಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ ಮೂರು ಹಂತದ ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ, ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
0: ಹಾ ಸರಿ.
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
0: ಸರಿ, ಅದ್ರ ಬಗ್ಗೆ ನೋಡೋಣ ಈಗ. ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ, ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ? ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ. ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ, ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ. ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ,
1: 120 degrees,
0: 120 degrees ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದ್ ಸಿಗ್ನಲ್ ಕನಿಷ್ಠ ಅಲ್ಲಿದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರೀ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ, ಮತ್ತೆ ಕೆಲವೊಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವಿದ್ರಲ್ಲಿ ಕಾಣಬಹುದು.
1: ಹೇ, ನನ್ಗೊಂದ್ ನೆನ್ಪಾಯ್ತು. ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟಿಗೆ ಬಂದಾಗ ನಮ್ಮಅಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೆ ಇರ್ಬೇಕೇನಲ್ವಾ?
0: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ.

0: ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗ್ತಿರುತ್ತೆ, ಅಥವಾ ಅದರಲ್ಲಿ ಬರ್ತಿರೋಂತಹ ಪ್ರಕಾಶಮಾನತೆ ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
1: ಒಟ್ಟಲ್ಲ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್ ಸಂಬಂಧಿಸಿದಂತದ್ದು.
0: ಹೌದು,
1: ಈಗೆಲ್ಲ ಟ್ರ್ಯಾಕ್ ಗೆ ಬರ್ತಾ ಇದೆ ನೋಡಿ, ಈಗ ನನ್ನ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
0: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತೆ, ರೆಸಿಸ್ಟರ್ ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
1: ಹೌದು,
0: ಅದು ಕಡಿಮೆ ಆದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ. ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ನ ಕುಸಿತದಿಂದಾಗಿ ಫ್ಯಾನ್ನ ವೇಗವೂ ಕೂಡ ಕಡಿಮೆ ಆಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೇ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿಯಾಗ್ತಿದ್ವು. ಅವು ಸರಳವಾಗಿದ್ರೂ ಕೂಡ ಪರಿಣಾಮಕಾರಿ ಅಲ್ಲ.
1: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗದು, ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಹೀಟ್ ಆಗ್ತಿತ್ತು.
0: ಹೌದು,
1: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
0: ಹೌದು,
1: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
0: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್ ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟೋದಿಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ AC ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ ನಲ್ಲೂ ಕೂಡ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜು ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳಾನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ತನ್ನು ಕೂಡ ಇವು ಉಳಿಸುತ್ತೆ.
1: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವ್ ಹೇಳ್ಬೇಕಾದ್ರೆ ಈ ಟ್ರಯಾಕ್ ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
0: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
1: ಆಯ್ತು.
0: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿ-ಎನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟ್ ಕೊಟ್ಟು ಕ್ಯಾಥೋಡ್ ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದರ ಪೊಲಾರಿಟಿಯನ್ನ ತಿರುಗಿಸಿದಾಗ ಅಂದ್ರೆ ಆನೋಡ್ಗೆ

0: ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ಟರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟನ್ನು ಹರಿಯೋಕ್ಕೆ ಬಿಡಲ್ಲ, ಅದನ್ನು ನಿರ್ಬಂಧಿಸುತ್ತೆ. ಆದರೆ ಈ ಡಯೋಡ್ಗಳು ಡಿಸಿ ಸರ್ಕ್ಯೂಟ್ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳನೇ ಉಪಯುಕ್ತ. ಅಂದರೆ ರೆಕ್ಟಿಫೈಯರ್ಗಳಲ್ಲಿ, ರೆಗ್ಯುಲೇಟರ್ಗಳಲ್ಲಿ, ಡಿಸಿ ರೆಗ್ಯುಲೇಟರ್ ಇರುತ್ತಲ್ಲ, ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದು ಎಲ್ಲವೂ ಕೂಡ ಎಸಿ ಸಿಗ್ನಲ್, ಆದರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ಗಳು ಕೆಲಸ ಮಾಡೋದು ಡಿಸಿ ಸಿಗ್ನಲ್. ಹಾಗಾಗಿ ಆ ಎಸಿಯನ್ನ ಡಿಸಿ ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ, ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿಸಿಯನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಟ್ರಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ, ಮುಖ್ಯವಾಗಿ ಇವನ್ನ ಫ್ಯಾನ್ ರೆಗ್ಯುಲೇಟರ್ಗಳಲ್ಲಿ, ಲೈಟ್ ಡಿಮ್ಮರ್ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಕ್ಕೆ, ಈ ರೀತಿ ಎಸಿ ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ನ ಡಿಸಿಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ನ ಎಸಿಯಲ್ಲಿ. ಎಸಿ ವಿದ್ಯುತ್ ಎಷ್ಟು ಲೋಡನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರು ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನೋ ಅಂತ ಮೂರು ಟರ್ಮಿನಲ್ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕಿದಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾಕ್ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ ನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತಹ ವೋಲ್ಟೇಜು ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ನ ಟ್ರಯಾಕ್ನ ಗೇಟಿಗೆ ಕಳಿಸುತ್ತೆ. ಅದರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ, ಡಯಾಕ್ ಬಗ್ಗೆ, ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಟ್ರಯಾಕ್ ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂಥದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟರ್ ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೋ, ಯಾಕಂದ್ರೆ ನಾವೊಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ ಒನ್ ಇಂದ ಮೇನ್ ಟರ್ಮಿನಲ್ ಟೂಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇವ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರು ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ವಾ, ಆ ಒಂದು ಚಾರ್ಜಿಂಗ್ ಟೈಮ್ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು, ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ಗಳಲ್ಲಿ ಈ ಡಯೋಡ್ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ, ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ, ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.
1: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
0: ಹೌದು.
1: ಈಗ ನೋಡಿ, ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನೂ ಗೊತ್ತಾಯ್ತು.
0: ಹೌದು. ಈ ಫ್ಯಾನ್ ನಿಯಂತ್ರಕ ಏನಿದೆ, ಅದು ವಿದ್ಯುತ್ ಸರಬರಾಜು ಮತ್ತು ಮೋಟಾರ್ ಇವೆರಡರ ನಡುವೆ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮೋಟಾರ್ ವೇಗವು ಸರಾಗವಾಗಿ ಬದಲಾಗೋ ರೀತಿಯಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ವಿದ್ಯುತ್ ಹರಿವನ್ನ ಸರಿ ಹೊಂದಿಸುತ್ತೆ. ಅದಕ್ಕಾಗಿ ನಾವು ಈ ನಿಯಂತ್ರಕ ನಾಬನ್ನ ತಿರುಗಿಸೋದ್ರಿಂದ ಫ್ಯಾನ್ ವೇಗವು ಕ್ರಮೇಣವಾಗಿ ನಾವು ಯಾವ ದಿಕ್ಕಲ್ಲಿ ತಿರುಗಿಸ್ತೀವೋ ಅದಕ್ಕೆ ತಕ್ಕಂಗೆ ಕಡಿಮೆ ಅಥವಾ ಹೆಚ್ಚಾಗುತ್ತೆ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಹೆಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಸೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ

0: ಪೂರ್ಣ ಪವಿತ್ರ ಮೂರ್ತಿ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು, ಸಮಯ 11:35. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಲಿದ್ದೀರಿ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಭವಾನಿ ಹೆಗಡೆ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನಾರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿಯವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ, ನ್ಯೂಕ್ಲಿಯರ್ ಮೆಡಿಸಿನ್, ವಿಕಿರಣ ಔಷಧಿಗಳು, ಈ ಕುರಿತಾಗಿ ಡಾ ಆಶೀಶ್ ಆಚಾರ್ಯ ಕೆ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನದ ಪ್ರಸಾರ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಬಾಳ ಬೆಳಕು, ರೇಷ್ಮೆ ಗೂಡು ಬಳಸಿ ಗೊಂಬೆ ತಯಾರಿಸುವ ಉಮಾ ವೆಂಕಟರಾಮನ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 5:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಯುವಿ ಲೈಟ್ ಅತಿ ನೇರಳೆ ಬೆಳಕು ಕುರಿತಾದ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ದೀಪಾ ಎಂಬಿ, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನದ ಮಹಿಳಾ ಐಸಿಸಿ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಸಂಜೆ 6:51 7:34 7:45 8:45 9:15 ಪಂದ್ಯದ ಕೊನೆಯವರೆಗೆ ಕೇಳಬಹುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಕೃಷಿ ರಂಗ, ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 ಕಿಲೋಹರ್ಟ್ಸ್ಗಳು ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:33. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭ. ಆತ್ಮೀಯ ಶ್ರೋತೃಗಳಿಗೆ ಶುಭರಾತ್ರಿ. ಜೈ ಹಿಂದ್.